ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತ.

0: ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
1: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
0: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
1: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದರೂ ಟಿಪ್ಸ್ ಇದೆಯಾ? ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
2: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಓಟಿಪಿ ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
0: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ ಓಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. ಓಟಿಪಿ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
1: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
0: ಧನ್ಯವಾದಗಳು.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನೀನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಮಕ್ಕಳ ಚಿಕಿತ್ಸಾ ವಿಭಾಗದ ಡಾಕ್ಟರ್ ನಿಖಿತಾ ಮಿರ್ಲೆ ಇವರು ನಮ್ಮೊಂದಿಗಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

0: ಡಾಕ್ಟರ್ ನಿಖಿತಾ ಮಿರ್ಲೆ ಇವರು ಶ್ವಾಸಕೋಶ ಸಂಬಂಧಿ ವಿಶೇಷ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಇವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಕಾಡುವ ಅಂದ್ರೆ ಮಕ್ಕಳಲ್ಲಿ ಶ್ವಾಸಕೋಶ ಸಂಬಂಧಿ ಯಾವುದೆಲ್ಲ ಸಮಸ್ಯೆಗಳು ಬರ್ತದೆ, ನಿವಾರಿಸುವುದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮೊದಲನೇದಾಗಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಅಂತ ಹೇಳುವಾಗ ಯಾವ್ದೆಲ್ಲ ಕಾಮನ್ ಆಗಿ ಸಮಸ್ಯೆಗಳು ಕಾಡುತ್ತೆ?
1: ಈಗ ನೀವು ಹೇಳ್ದಂಗೆ ಜನರಲ್ ಪೀಡಿಯಾಟ್ರಿಕ್ಸ್ ಅಂತ ಬಂದಾಗ ಮಕ್ಕಳು ಕಾಮನ್ ಆಗಿ ಒಂದು ಆಸ್ಪತ್ರೆಗೆ ಬರೋದು ಶೀತ, ಕೆಮ್ಮು, ನೆಗಡಿ, ಪದೇ ಪದೇ ಕೆಮ್ಮು ಜ್ವರ ಬರೋದು, ಇದೆಲ್ಲ ಕಾಮನ್. ಇದಕ್ಕೆ ಹಲವಾರು ಕಾರಣ ಇರುತ್ತೆ. ಮೋಸ್ಟ್ ಕಾಮನ್ ಕಾರಣಗಳು ಮಕ್ಕಳಲ್ಲಿ ಬರೋದು ಅಂದರೆ ನಿಮೋನಿಯಾಯಿಂದ ಆಗಿರ್ಬೋದು, ಅಲರ್ಜಿಗಳಿಂದ ಆಗಿರ್ಬೋದು, ಆಸ್ತ್ಮಾಯಿಂದ ಆಗಿರ್ಬೋದು, ಅಥವಾ ಇನ್ಫೆಕ್ಷನ್ಸಿಂದ ಆಗಿರ್ಬೋದು. ಇದು ಕಾಮನ್ ಆಗಿ ಮಕ್ಕಳಿಗೆ ಬರೋ ಅಂಥದ್ದು. 50-60% ಆಫ್ ದಿ OPD ಕೇಸಸ್ ನಮಗೆ ಲಂಗ್ ಇನ್ಫೆಕ್ಷನಿಂದ ಕೂಡ ಬರುತ್ತೆ.
0: ಅಸ್ತಮಾ ಅಂತ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತೇವೆ, ಈ ಮಕ್ಕಳಲ್ಲಿ ಕಾಡುವಂತ ಅಸ್ತಮಾದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಾ?
1: ಸೊ ಅಸ್ತಮಾ ಅಂದ್ರೆ ಏನು ಅಂದ್ರೆ ಎಲ್ಲಾ ಮಕ್ಕಳನ್ನು ಕೆಮ್ಮು ಜ್ವರ, ಇದು ಮೋಸ್ಟ್ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಮಕ್ಕಳಲ್ಲಿ ಬರೋದು ಕಾಮನ್ ಅಂದ್ರೆ ಶೀತ, ಕೆಮ್ಮು, ನೆಗಡಿ. 50-60% ಆಫ್ ದಿ ಮಕ್ಕಳು ನಮ್ಮ ಆಸ್ಪತ್ರೆಗೆ ಬರ್ತಾರೆ ಅಂದ್ರೆ ಅದು ಶೀತ, ಕೆಮ್ಮು, ನೆಗಡಿ ಅಂತಾನೆ ಇರುತ್ತೆ. ಎಲ್ಲಾ ಶೀತ, ಕೆಮ್ಮು, ನೆಗಡಿ ಎಲ್ಲ ಅಸ್ತಮಾ ಅಲ್ಲ. ಅಸ್ತಮಾ ಅಂದ್ರೆ ಕ್ರೋನಿಕ್ ಡಿಸೀಸ್, ಅದು ವಿಂಡ್ ಪೈಪ್ ನಲ್ಲಿ ಆಗುವಂತ ಡಿಸೀಸ್ ಆಗುತ್ತೆ. ಇದು ಯೂಶಲಿ ಮೋರ್ ದನ್ 5 ಇಯರ್ಸ್ ನವ್ರಿಗೆ ನಾವು ಆಸ್ತಮಾ ಅಂತ ಇದ್ದವ್ರಿಗೆ ಆಸ್ತಮಾ ಅಂತ ಹೇಳ್ತೀವಿ. ಆಸ್ತಮಾ ಅಂದ್ರೆ ಮಕ್ಕಳು ಹೆಂಗೆ ಬರ್ತಾರೆ, ಯೂಶಲಿ ಕೆಮ್ಮಿಂದ ಬರ್ತಾರೆ. ಅದೇ ಸ್ವಲ್ಪ ಮಕ್ಕಳು ದೊಡ್ಡವರಾಗ್ತಿದ್ದಂಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಮತ್ತೆ ಸೌಂಡ್ ಬರುತ್ತೆ ಅಂದ್ರೆ ವೀಸಿಂಗ್ ಅಂತ ಹೇಳ್ತೀವಿ, ವಿಸಿಲ್ ತರ ಸೌಂಡ್ ಬರೋದು ಉಸಿರಾಡಬೇಕಾದ್ರೆ, ಅಥವಾ ಏನಾದರೂ ಆಟ ಆಡಬೇಕಾದ್ರೆ ದಮ್ಮು ಕಟ್ಟೋದು, ಇದೆಲ್ಲ ಸಿಂಪ್ಟಮ್ಸ್ ಆಸ್ತಮಾದಲ್ಲಿ ಇರುತ್ತೆ.
0: ಈ ತರದ ಆರಂಭದಲ್ಲಿ ಏನಾದ್ರೂ ಅದಕ್ಕೆ ಲಕ್ಷಣ ಅಂತ ಇರುತ್ತಾ ಈ ತರ ಕಾಯಿಲೆಗಳು?
1: ಹೌದು, ಯಾವಾಗ ನಿಮ್ಮ ಮಕ್ಕಳಿಗೆ ಪದೇ ಪದೇ ಕೆಮ್ಮು ಬರ್ತಾ ಇದೆ, ವೀಸಿಂಗ್ ಬರ್ತಾ ಇದೆ, ಮಲಗಬೇಕಾದ್ರೆ ಕೆಮ್ಮಾಗೋದು, ಅಥವಾ ಅಲರ್ಜಿಕ್ ಸಿಂಪ್ಟಮ್ಸ್, ಅಲರ್ಜಿಕ್ ಸಿಂಪ್ಟಮ್ಸ್ ಅಂದ್ರೆ ಪದೇ ಪದೇ ಸೀನೋದು ಅಥವಾ ಮೂಗಿಂದ ಸೋರೋದು, ಮೂಗು ಬ್ಲಾಕ್ ಆಗೋದು, ಕಣ್ಣು ಉಜ್ಜೋದು, ಮೂಗು ತುರಿಸೋದು, ಇದೆಲ್ಲ ಅಲರ್ಜಿಕ್ ಸಿಂಪ್ಟಮ್ಸ್. ಇದೆಲ್ಲ ಇದ್ದಾಗ ಆಸ್ತಮಾ ಇರುತ್ತೆ. ಇಂಥ ಯಾವುದೇ ಸಿಂಪ್ಟಮ್ಸ್ ಇದ್ದಾಗ ನೀವು ಅಕಸ್ಮಾತ್ ಬಂದಾಗ ನಾವು ಟೆಸ್ಟ್ಗಳು ಮಾಡಿ ಅದು ಆಸ್ತಮಾನ ಅಲ್ವಾ ಅಂತ ಗೊತ್ತಾಗ್ಲಿಕ್ಕಾಗುತ್ತೆ. ಸೊ ಯೂಶಲಿ ಈ ಆಸ್ತಮಾ ಇದ್ದ ಮಕ್ಕಳಲ್ಲಿ ನಾ ಹೇಳ್ದಂಗೆ ಸಿಂಪ್ಟಮ್ಸ್ ಕೆಮ್ಮು ಇದೆಲ್ಲ ಇರುತ್ತೆ. ಸ್ವಲ್ಪ ಮಕ್ಕಳಿಗೆ ಆಸ್ತಮಾ ಇದ್ದವ್ರು ಕೂಡ ಸಿಂಪ್ಟಮ್ಸ್ ಇರಲ್ಲ, ಲೇಟರ್ ಆನ್ ಬೆಳೀತಾ ಬೆಳೀತಾ ಸಿಂಪ್ಟಮ್ಸ್ ಬರುತ್ತೆ. ಈ ಮಕ್ಕಳು ಏನ್ ಮಾಡ್ತಾರೆ, ಯೂಶಲಿ ಶೀತ, ಕೆಮ್ಮು ಅಥವಾ ಈ ವೀಸಿಂಗ್ ಇದ್ದಾಗ ಮಾತ್ರ ಸಿಂಪ್ಟಮ್ಸ್ ತಗೊಳ್ತಾರೆ. ಈ ಪ್ರಿವೆನ್ಷನ್ ಅನ್ನೋದು ಯೂಶಲಿ ಮಕ್ಕಳು ತಗೊಳ್ಳಲ್ಲ. ಈ ಪ್ರಿವೆನ್ಷನ್ ಯಾತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಆಸ್ತಮಾದಲ್ಲಿ ಅಂದ್ರೆ, ಆಸ್ತಮಾದಲ್ಲಿ ಏನಾಗುತ್ತೆ, ವಿಂಡ್ ಪೈಪ್ ಅಂತ ಇರುತ್ತೆ, ಅಂದ್ರೆ ಎಲ್ಲಿ ಉಸಿರು ಗಾಳಿ ಒಳಗೆ ಹೋಗಿ ಹೊರಗಡೆ ಬರೋ ಅಂತ ವಿಂಡ್ ಪೈಪ್ ಇರುತ್ತೆ, ಅದರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಎಂತ ಪ್ರಾಬ್ಲಮ್ ಆಗ್ಬೋದು ಆಸ್ತಮಾದಲ್ಲಿ? 3 ತರ ಪ್ರಾಬ್ಲಮ್ ಆಗ್ಬೋದು. ಒಂದು, ಅದ್ರಲ್ಲಿ ಸುತ್ತ ಇರೋ ಮಸಲ್ಸ್ ಟೈಟ್ ಆಗ್ಬೋದು. ಇನ್ನೊಂದು, ಅಲ್ಲಿ ಇನ್ಫ್ಲಮೇಷನ್ ಅಥವಾ ಸ್ವೆಲ್ಲಿಂಗ್ ಅಂದ್ರೆ ಒಳಗಡೆ ಇರೋ ಸೀಲಿಯ ಎಪಿಥೀಲಿಯಂ ಸ್ವೆಲ್ಲಿಂಗ್ ಆಗ್ಬೋದು, ಅಥವಾ ಜಾಸ್ತಿ ಮ್ಯೂಕಸ್ ಅಥವಾ ಕಫ ಕಟ್ಬೋದು. ಈ ತರ ಆದಾಗ ಉಸಿರು ತಗೊಳ್ಳಿಕ್ಕೆ ಅಥವಾ ಉಸಿರು ಬಿಡೋದಕ್ಕೆ ಮಕ್ಕಳಿಗೆ ಕಷ್ಟ ಆಗುತ್ತೆ, ಇದು ಆಸ್ತಮಾ ಅಂತಾರೆ. ಸೊ ಪ್ರಿವೆನ್ಷನ್ ಹೆಂಗೆ ಮಾಡ್ಬೋದು? ಯೂಶಲಿ ಆಸ್ತಮಾ ಅಂದ್ರೆ ಕ್ರೋನಿಕ್ ಇಲ್ನೆಸ್ ಅಂತ ನಾವು ಹೇಳ್ತೀವಿ ಡೆಫಿನೇಷನ್, ಅಂದರೆ ಸುಮಾರು ದಿನಗಳಿಗೆ ಅಥವಾ ತಿಂಗಳ ತನಕ ಇರುವಂತದ್ದು. ಸೊ ಹಂಗಾಗಿ ಪ್ರಿವೆನ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿವೆನ್ಷನ್ ಅಂದ್ರೆ ನೀವು ಯಾವ ತರ ಪ್ರಿವೆಂಟ್ ಮಾಡ್ಬೋದು? ಯೂಶಲಿ ಇನ್ಹೇಲರ್ಸ್ ಇಸ್ ದಿ ಬೆಸ್ಟ್ ಮೆಥಡ್. ಇನ್ಹೇಲರ್ಸ್ ಅಂದ್ರೆ ಏನು, ನೀವು ನೋಡಿರ್ತೀರ, ಪಂಪ್ ತಗೊಳ್ಳುವಂಥದ್ದು, ಇದೆಲ್ಲ ಪ್ರಿವೆನ್ಷನ್. ಪ್ರಿವೆನ್ಷನ್ ಯಾಕೆ ಬೇಕು? ಆಸ್ತಮಾ ಸಿಂಪ್ಟಮ್ಸ್ ಇಲ್ಲದೆ ಇದ್ದಾಗ್ಲೂ ಮಕ್ಕಳಲ್ಲಿ ಈ ತರ ನಾ ಹೇಳಿದ್ದು ಸಿಂಪ್ಟಮ್ಸ್ ಇರುತ್ತೆ, ಅಂದ್ರೆ ಉಸಿರಾಡೋ ವಿಂಡ್ ಪೈಪ್ ಸಣ್ಣದಾಗಿರ್ಬೋದು ಈತ. ಸೊ ಹಂಗಾಗಿ ನೀವು ಪ್ರಿವೆನ್ಷನ್ ತಗೊಂಡ್ರೆ ಪದೇ ಪದೇ ಶೀತ ಕೆಮ್ಮು ಬರೋದಾಗ್ಲಿ ಅಥವಾ ಆಸ್ತಮಾ ಅಟ್ಯಾಕ್ಸ್ ಅಂತಾರೆ ಅಂದ್ರೆ ಸಿಂಪ್ಟಮ್ಸ್ ಸಿವಿಯರ್ ಆಗೋದಾಗ್ಲಿ, ಪದೇ ಪದೇ ಹಾಸ್ಪಿಟಲ್ ಅಡ್ಮಿಷನ್ ಆಗೋದಾಗ್ಲಿ, ನೆಬುಲೈಸೇಷನ್ ತಗೊಳ್ಳೋದಾಗ್ಲಿ ಕಡಿಮೆ ಆಗುತ್ತೆ. ಸೊ ನೀವು ಪ್ರಿವೆನ್ಷನ್ ಅಥವಾ ಇನ್ಹೇಲರ್ಸ್ ತಗೊಳ್ಳೋದ್ರಿಂದ ಇದೆಲ್ಲ ನಿಮ್ಮ ಮಗುಗೆ ಕಡಿಮೆ ಅಟ್ಯಾಕ್ಸ್ ಆಗುತ್ತೆ.
0: ಈಗ ಸಾಮಾನ್ಯವಾಗಿ ಈ ಶ್ವಾಸಕೋಶ ಸಂಬಂಧಿ ಅಂದ್ರೆ ಅಸ್ತಮಾ ನೀವು ಹೇಳಿದ್ರಿ ಈಗಾಗಲೇ, ಈ ತರದೆಲ್ಲ ಬರೋದಕ್ಕೆ ಮುಂಚೆ ಸ್ವಲ್ಪ ಫುಡ್ ಕಂಟ್ರೋಲ್ ಕೂಡ ಬೇಕಾಗುತ್ತೆ. ಲೈಕ್ ಈಗ ಆಯಿಲ್ ಮಿಕ್ಸ್ಡ್ ಫುಡ್ಗಳಾಗಿರ್ಬೋದು ಅಥವಾ ಬೇರೆ ರೀತಿಯಾದ ಫುಡ್ಗಳನ್ನು, ಅದನ್ನು ತಾವು ಏನಾದರೂ ಸಜೆಸ್ಟ್ ಮಾಡೋದಾದ್ರೆ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ನಾವೇ?
1: ಸೊ ಆಸ್ತಮಾದಲ್ಲಿ ನೀವು ಖಂಡಿತ ಕಂಟ್ರೋಲ್ ಮಾಡ್ಬೋದು. ಆಸ್ತಮಾ ಹೆಂಗೆ ಕಂಟ್ರೋಲ್? ಯೂಶಲಿ ಇಟ್ ಇಸ್ ಇನ್ಹೆರೆಂಟ್ ಡಿಸಾರ್ಡರ್, ಅಂದ್ರೆ ಅಕಸ್ಮಾತ್ ತಂದೆ ತಾಯಿಗೆ ಇದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಅಲರ್ಜಿ ಪ್ರೋನ್, ಅಂದ್ರೆ ಸ್ವಲ್ಪ ಮಕ್ಕಳಿಗೆ ಅಲರ್ಜಿಯಿಂದ ಬೇಗ ರಿಯಾಕ್ಷನ್ ಆಗುತ್ತೆ, ಅಂತವ್ರು ಅಲರ್ಜಿನ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಹೆಂಗೆ ಅಲರ್ಜಿನ ಹೆಂಗ್ ಅವಾಯ್ಡ್ ಮಾಡೋದು, ಇದು ಕಾಮನ್ ಪ್ರಶ್ನೆ ಪೇರೆಂಟ್ಸ್ಗೆ. ಫಸ್ಟ್ ಏನು ಅಂದ್ರೆ ಕಾಮನ್ ಅಲರ್ಜನ್ಸ್ ಯಾವ್ಯಾವ್ದು ಅಂದ್ರೆ ಡಸ್ಟ್ ಆಗಿರ್ಬೋದು ಅಥವಾ ಮೋಲ್ಡ್ ಆಗಿರ್ಬೋದು, ಫಂಗಸ್, ಗೋಡೆ ಮೇಲೆ ಫಂಗಸ್ ಕೂತಿರೋದಾಗ್ಲಿ, ಡಸ್ಟ್ ಯೂಶಲಿ ಕಾರ್ಪೆಟ್ಸ್ ನಲ್ಲಿ ಬೆಡ್ ಮೇಲೆ ಇರೋದೆಲ್ಲ, ಇದೆಲ್ಲ ಕ್ಲೀನ್ ಆಗಿ ಮಾಡೋದು ಒಂದು. ಇನ್ನೊಂದು, ಮನೆಯಲ್ಲಿ ಸ್ವಲ್ಪ ಜನ ಪ್ರಾಣಿ ಪಕ್ಷಿಗಳೆಲ್ಲ ಇದ್ರೆ ಅದರದ್ದು ಫರ್ ಅಂತಾರೆ, ಅದರದ್ದು ಕೂದಲಿಂದ ಕೂಡ ಇದು ಅಲರ್ಜಿಕ್ ಆಗ್ಬೋದು. ಇನ್ನೊಂದು ಮನೇಲಿ ಯಾರಾದ್ರೂ ಸ್ಮೋಕರ್ಸ್ ಇದ್ರೆ, ಮನೇಲೇ ಸ್ಮೋಕ್ ಮಾಡೋದು, ಮಕ್ಕಳು ಮುಂದೆ ಸ್ಮೋಕ್ ಮಾಡೋದು, ಅಥವಾ ಸ್ಮೋಕ್ ಮಾಡಿ ಹ್ಯಾಂಡ್ ವಾಶ್ ಮಾಡದೆ ಮಕ್ಕಳ ಹತ್ರ ಬಂದು ಮಾತಾಡೋದು, ಇದೆಲ್ಲಾನು ಅಲರ್ಜಿನ್ ಆಗುತ್ತೆ. ಅಥವಾ ಡಸ್ಟ್ ಪೊಲ್ಯೂಷನ್ ಹೋಗೋದು, ದಿವಾಲಿಗೆ ಹೋಗ್ಬೇಕಾದ್ರೆ ಪೊಲ್ಯೂಷನ್ ಜಾಸ್ತಿ ಇರೋ ಕಡೆ ಹೋಗೋದು, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ.
0: ಈಗ ಸಾಮಾನ್ಯವಾಗಿ ಕೆಲವರೆಲ್ಲ ಕೋಲ್ಡ್ ವಾಟರ್ ಆಗಿರ್ಬೋದು ಅಥವಾ ಬಿಸಿ ಮಾಡದಂತ ಫುಡ್ ಗಳನ್ನೆಲ್ಲ ತಗೊಳ್ತಾರೆ, ಅಂತವರಿಗೆ ನಿಮ್ಮ ಸಜೆಷನ್?
1: ಫುಡ್ ಅಂತ ಬಂದಾಗ ಮಕ್ಕಳಿಗೆ ಹುಟ್ಟದಾಗ್ಲಿಂದ 6 ಮಂತ್ಸ್ ನಾವ್ ಹೇಳೋದು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಅಂದ್ರೆ ಎದೆ ಹಾಲು ಬಿಟ್ಟು ಇನ್ನೇನು ಬೇಕಾಗೋದಿಲ್ಲ. 6 ಮಂತ್ಸ್ ತನಕ ಮಗುಗೆ ಏನೇನ್ ನ್ಯೂಟ್ರಿಷನ್ಸ್ ಬೇಕೋ ಎಲ್ಲಾ ಎದೆ ಹಾಲ್ನಲ್ಲೇ ಇರುತ್ತೆ. ಸೊ 6 ತಿಂಗಳ ಪ್ರಾಯದ ತನಕ ಎದೆ ಹಾಲು ಮಾತ್ರ ಸಾಕಾಗತ್ತೆ, ಇದು ಬಿಟ್ಟು ಒಂದು ಹನಿ ನೀರು ಕೂಡ ಬೇಕಾಗೋದಿಲ್ಲ. 6 ತಿಂಗಳ ಆದ್ಮೇಲೆ ನೀವು ಮಿಕ್ಕಿದಂತೆ ಕಾಂಪ್ಲಿಮೆಂಟರಿ ಫೀಡ್ಸ್ ಅಂತ ಹೇಳ್ಬೋದು, ರಾಗಿ ಮಣ್ಣಿ ಆಗಿರ್ಬೋದು, ಇದೆಲ್ಲ ಶುರು ಮಾಡಬಹುದು. 1 ವರ್ಷದ ಆದ್ಮೇಲೆ ತಂದೆ ತಾಯಿ ಏನೇನ್ ತಿಂತಾರೋ ಎಲ್ಲ ಕೂಡ ಮಕ್ಕಳಿಗೆ ಕೊಡಬಹುದು. ಸೊ ಮೇನ್ ಫುಡ್ ನಲ್ಲಿ ಏನು ಅಂದ್ರೆ ಅವಾಯ್ಡ್ ಮಾಡೋದು ಹೇಳೋದು ಜಂಕ್ ಫುಡ್, ಈ ಕುರ್ಕುರೆ ಆಗ್ಲಿ, ಲೇಸ್ ಆಗ್ಲಿ, ಆಯಿಲಿ ಫುಡ್ ಆಗ್ಲಿ, ಐಸ್ ಕ್ರೀಮ್ ಗಳಾಗ್ಲಿ, ಚಾಕ್ಲೇಟ್ಸ್ ಆಗ್ಲಿ, ಇದರಿಂದ ಯಾವುದು ನ್ಯೂಟ್ರಿಷನ್ ಸಿಗಲ್ಲ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಮಕ್ಕಳಿಗೆ ಕಾಫಿ, 1 ವರ್ಷಕ್ಕೆ ಕಾಫಿ ಕುಡಿಯೋ ಅಭ್ಯಾಸ, ಟೀ ಕುಡಿಯೋ ಅಭ್ಯಾಸ, ಬಿಸ್ಕೆಟ್ಸ್ ತಿನ್ನೋ ಅಭ್ಯಾಸ, ಇದನ್ನೆಲ್ಲ ಬಿಡ್ಬೇಕಾಗತ್ತೆ. ಬಿಸ್ಕೆಟ್ ಗಳಲ್ಲಿ ನ್ಯೂಟ್ರಿಯಂಟ್ ಬಿಸ್ಕೆಟ್ ಅಂತ ಹೇಳ್ತಾರೆ, ಅದರಿಂದ ನ್ಯೂಟ್ರಿಯನ್ಸ್ ಸಿಗಲ್ಲ. ನಿಮ್ಗೆ ಮಗುಗೆ ಒಳ್ಳೆ ನ್ಯೂಟ್ರಿಯನ್ಸ್ ಬೇಕು ಅಂದ್ರೆ ಕರೆಕ್ಟ್ ಆಹಾರ ಬೇಕು, ಫ್ರೂಟ್ಸ್ ತಿನ್ಬೇಕು, ವೆಜಿಟೇಬಲ್ಸ್ ತಿನ್ಬೇಕು. ಇದರಲ್ಲಿ ನಿಮ್ಗೆ ಮೈಕ್ರೋ ನ್ಯೂಟ್ರಿಯನ್ಸ್, ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಸಿಗತ್ತೆ, ಒಳ್ಳೆ ಇಮ್ಯುನಿಟಿ ಬರುತ್ತೆ.
0: ಈಗ ಸಾಮಾನ್ಯವಾಗಿ ನಾವು ನೋಡಿದಾಗೆ ಸಣ್ಣ ಮಕ್ಕಳಿಗೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಎಲ್ಲ ಆಗಾಗ ಶುರು ಆಗುತ್ತೆ, ಅದಕ್ಕೆ ಹೇಗೆ ನಾವು ಪ್ರಿಕಾಷನ್ ತಗೊಳ್ಬಹುದು ಅಥವಾ ನೀವು ಹೇಗೆ ಸಜೆಸ್ಟ್ ಮಾಡ್ತೀರಾ?
1: ಸೊ ಬ್ರೀದಿಂಗ್ ಪ್ರಾಬ್ಲಮ್ಸ್ ಅಂದ್ರೆ ಯೂಶಲಿ ಮಗುಗೆ ಒಂದು ಇನ್ಫೆಕ್ಷನ್ ಬರುತ್ತೆ ಅಂದ್ರೆ ಸುತ್ತಮುತ್ತ ಇರೋ ಗಾಳಿಯಿಂದ ಇನ್ಫೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ, ಇಲ್ಲ ಡಸ್ಟ್ ಎಕ್ಸ್ಪೋಜರ್ ಇಂದ. ನಾ ಹೇಳ್ದಂಗೆ ಡಸ್ಟ್ ಎಕ್ಸ್ಪೋಜರ್ ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಪ್ಲಸ್ ಅವ್ರಿಗೆ ಏನಾದ್ರೂ ಗೊತ್ತಿರೋ ಫುಡ್ ಅಲರ್ಜಿ ಇದ್ರೆ ಆ ಫುಡ್ ನ ತಗೊಳ್ಳೋದು ಅವಾಯ್ಡ್ ಮಾಡ್ಬೇಕಾಗತ್ತೆ. ಅಥವಾ ಅಕ್ಕಪಕ್ಕ ಮನೆಯಲ್ಲಿ ಅಥವಾ ಸ್ಕೂಲ್ ನಲ್ಲಿ ಯಾರಿಗಾದ್ರೂ ಇನ್ಫೆಕ್ಷನ್ ಇದ್ರೆ ಆ ಮಕ್ಕಳ ಹತ್ರ, ಯೂಶಲಿ ಸ್ಕೂಲ್ ಹೋಗೋರು ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇರುತ್ತೆ ಫ್ರೆಂಡ್ಸ್ ಜೊತೆ, ಆತರ ಅಕಸ್ಮಾತ್ ಫೀವರ್ ಇದ್ದು ಕಾಫ್ ಇದ್ದು ಇದ್ರೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬೇಡಿ. ನಿಮ್ಮ ಮಗು ಆಗಿರ್ಲಿ ಬೇರೆ ಮಗು ಆಗಿರ್ಲಿ, ನಿಮ್ಮ ಮಗುವಿಗೆ ಆತರ ಕೋಲ್ಡ್ ಫೀವರ್ ಇದ್ದಾಗ ನೀವು ಸ್ಕೂಲ್ ಕಳಿಸಿದ್ರೆ ಅದರಿಂದ ಬೇರೆ ಮಕ್ಕಳಿಗೂ ಬರುತ್ತೆ. ಹಂಗಾಗಿ ಇದು ಸೀಸನಲ್ ಫ್ಲೂ ಅಂತ ಹೇಳ್ತೀವಿ. ಸೊ ಅಂತ ಟೈಮ್ನಲ್ಲಿ ಸ್ಕೂಲ್ಗೆಲ್ಲ ಹೋಗೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ.
0: ಈಗ ನಾವು ಮಕ್ಕಳ ಕಡೆ ಮಾತ್ರ ಮಾತಾಡ್ತೀವಿ, ಮಕ್ಕಳು ತುಂಬಾ ಪ್ರಿಕಾಷನ್ಸ್ ಎಲ್ಲ ತಗೊಳ್ಬೇಕು ಅಂತ, ಅದ್ರ ಜೊತೆಗೆ ಪೇರೆಂಟ್ಸ್ ಮತ್ತೆ ಮನೆಯಲ್ಲಿ ತುಂಬಾ ಹಿರಿಯರೆಲ್ಲ ಇರ್ತಾರೆ, ಸೊ ಅವರು ಈ ಮಕ್ಕಳೊಟ್ಟಿಗೆ ಬೆರೆತಾಗ ಏನೆಲ್ಲ ಒಂದು ಅವಾಯ್ಡ್ ಮಾಡಿದ್ರೆ ತುಂಬಾ ನಾವು ಹೆಲ್ದಿಯಾಗಿ ಕಂಟಿನ್ಯೂ ಮಾಡಬಹುದು ಅಂತ?
1: ಓಕೆ, ಸೊ ಮಕ್ಕಳಲ್ಲಿ ಯೂಶಲಿ ನಾವೇನ್ ಹೇಳ್ತೀವಿ, ಚಿಕ್ಕ ಮಕ್ಕಳಿಗೆ ಇಮ್ಯುನಿಟಿ ಅಷ್ಟು ಪೂರ್ತಿ ಡೆವಲಪ್ ಆಗಿರಲ್ಲ ಇನ್ನು. ಈಗ ಹುಟ್ಟಿದ ಮಕ್ಕಳಿಗೆ ತುಂಬಾ ವಿಸಿಟರ್ಸ್ ಇರೋದಾಗ್ಲಿ, ಅಥವಾ ಬೇರೆ ಮಕ್ಕಳಿಗೆ ಸೀತ ಕೆಮ್ಮು ಇರೋರು ಬಂದು ವಿಸಿಟ್ ಮಾಡೋದಾಗ್ಲಿ, ಅಥವಾ ಮನೇಲಿ ಯಾರಿಗಾದ್ರೂ ಟಿ ಬಿ ಕಾಯಿಲೆ ಇದ್ರೆ ಅವರು ಮಾಸ್ಕ್ ಹಾಕೊಳ್ಳೋದಾಗ್ಲಿ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸ್ಮೋಕರ್ಸ್ ಯಾರಾದ್ರೂ ಇದ್ರೆ ಮಕ್ಕಳು ಮುಂದೆ ಆಗ್ಲಿ, ಅಥವಾ ಮನೆಯಿಂದ ಡೈರೆಕ್ಟ್ ಸ್ಮೋಕ್ ಮಾಡಿ ಮಕ್ಕಳ ಹತ್ರ ಬಂದು ಮಾತಾಡಿಸೋದು, ಇದೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ.
0: ಸಣ್ಣ ಸಣ್ಣ ಮಕ್ಕಳು ಮಣ್ಣಿನಲ್ಲಿ ಮತ್ತೆ ಔಟ್ ಸೈಡ್ ಅಲ್ಲಿ ಜಾಸ್ತಿ ಆಟ ಆಡ್ತಾ ಇರ್ತಾರೆ, ಕಾಯಿಲೆಗಳು ಏನಾದ್ರೂ ಅಟ್ಯಾಕ್ ಆಗುವಂತ ಅವಕಾಶಗಳು ಜಾಸ್ತಿ ಇರುತ್ತಾ?
1: ಮಣ್ಣಿನಿಂದ ಲಂಗ್ಸ್ಗೆ ಏನು ಸಂಬಂಧ ಇರಲ್ಲ. ಮಣ್ಣಿನಿಂದ ಯೂಶಲಿ ಆಗೋದು ವರ್ಮ್ ಇನ್ಫೆಸ್ಟೇಷನ್ ಅಂತ ಅಂತೀವಿ, ಹುಳದ್ದು ಮದ್ದು. ಅದರಿಂದ ಪ್ರಿವೆಂಟ್ ಮಾಡೋದಕ್ಕೆ 6 ತಿಂಗಳಿಗೆ ಹುಳದ್ದು ಮದ್ದು ಒಂದು ತಗೊಳ್ಬೇಕಾಗತ್ತೆ. ಅದರಿಂದ ಮಣ್ಣಿನಿಂದ ಲಂಗ್ಸ್ಗೆ ಏನು ಬರಲ್ಲ, ಬಟ್ ಡಸ್ಟ್ ಏನಾದ್ರೂ ಇದ್ರೆ, ಮೈಕ್ರೋ ಪಾರ್ಟಿಕಲ್ಸ್ ಇದ್ರೆ, ಅವಾಗ ಲಂಗ್ಸ್ಗೆ ಹೋಗಿ ತೊಂದರೆ ಆಗ್ಬೋದು.
0: ಈಗ ನಾವು ದೊಡ್ಡವರಾದ್ರೆ ಕಾಯಿಲೆ ಬಂದಾಗ ಸೆಲ್ಫ್ ಮೆಡಿಸಿನ್ ಮಾಡುವಂತ ಪ್ರವೃತ್ತಿಗಳು ಜಾಸ್ತಿ ಇದೆ, ಲೈಕ್ ಮೆಡಿಕಲ್ ಹೋಗುವುದು. ಈ ಮಕ್ಕಳಿಗೂ ಕೂಡ ಆ ತರದ ಏನಾದ್ರೂ ಸೆಲ್ಫ್ ಮೆಡಿಸಿನ್ ಕೇರ್ ಎಲ್ಲ ಮಾಡೋರು ಇದ್ದಾರಾ? ಅಂತವರಿಗೆ ನಿಮ್ಮ ಒಂದು ಗುಡ್ ಸಜೆಷನ್ ಕೊಡುದಾದ್ರೆ?
1: ಓಕೆ, ಇದು ಒಂದು ತುಂಬಾ ಕಾಮನ್ ಆಗಿ ಬರೋದು. ಪೇಷಂಟ್ಸ್ ಬರ್ತಾರೆ, ನಮ್ಗೆ ಸೀತ ಕೆಮ್ಮು ಆಯ್ತು, ಲಾಸ್ಟ್ ಟೈಮ್ ಆಂಟಿಬಯೋಟಿಕ್ ಕೊಟ್ಟಿದ್ರು, ಈ ಸತಿನೂ ಕೊಡಿ ಅದು ವಾಸಿ ಆಗತ್ತೆ. ಸೀತ ಕೆಮ್ಮು ಬಂದು ಜ್ವರ ಬಂದ್ರೆ ಪ್ರತಿ ಸತಿ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಲ್ಲ. ನಾವು ಹಂಗಾಗಿ ಕಾಮನ್ ಕೋಲ್ಡ್, ಕಾಮನ್ ಫ್ಲೂ ಅಂತ ಹೇಳ್ತೀವಿ. ಅಂದ್ರೆ ಕಾಮನ್ ಆಗಿ ಇರೋ ವೈರಸ್ ಗೆ ಅದು ಅಟ್ಯಾಕ್ ಆದಾಗ ಫೀವರ್ ಮತ್ತೆ ಕೋಲ್ಡ್ ಆಗುತ್ತೆ, ಇದು ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಸೊ ಪ್ರತಿ ಮಗುಗೆ 1 ವರ್ಷದಿಂದ ಕೆಳಗಿರೋ ಮಕ್ಕಳಿಗೆ ಸುಮಾರು 10 ಸತಿ ತನಕ ಈ ತರ ಕಾಮನ್ ಕೋಲ್ಡ್ ಆಗೋ ಚಾನ್ಸಸ್ ನಾರ್ಮಲ್ ಅದು. ಸೊ ಇದು ಆಗೋದ್ರಿಂದ ಮಗುಗೆ ಇನ್ಫೆಕ್ಷನ್ ನಿಂದ ಇಮ್ಯುನಿಟಿ ಕೂಡ ಬರುತ್ತೆ. ಅಕಸ್ಮಾತ್ 1 ವರ್ಷದಿಂದ 2 ವರ್ಷದ ಮಗುಗೆ ಸುಮಾರು 6-8 ಸತಿ ಈ ತರ ಕಾಮನ್ ಫ್ಲೂ ಆಗೋದು ನಾರ್ಮಲ್, ಇದರಿಂದ ಮಗುದು ಇಮ್ಯುನಿಟಿ ಬರುತ್ತೆ. ಪ್ರತಿ ಸತಿ ಕೆಮ್ಮು ಬಂದಾಗ, ಜ್ವರ ಬಂದಾಗ ಆಂಟಿಬಯೋಟಿಕ್ ಬೇಡ. ಈ ತರ ನಿಮೋನಿಯಾ ಅಥವಾ ಇದಾಗೋದು ವೈರಸ್ ಇಂದ ಆಗ್ಬೋದು, ಬ್ಯಾಕ್ಟೀರಿಯಾಗಳಿಂದ ಆಗ್ಬೋದು, ಅಥವಾ ಫಂಗಸ್ ಗಳಿಂದ ಆಗ್ಬೋದು. ನಾವು ಬ್ಯಾಕ್ಟೀರಿಯಲ್ ನಿಮೋನಿಯಾ ಇದ್ದಾಗ ಮಾತ್ರ ಆಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ, ಇಲ್ಲ ಅಂದ್ರೆ ಆಂಟಿಬಯೋಟಿಕ್ಸ್ ಅವಶ್ಯಕತೆ ಇಲ್ಲ. ನೀವು ಹೋದ ಸತಿ ಮಗುವಿಗೆ ನನಗೆ ಈ ತರ ಆಂಟಿಬಯೋಟಿಕ್ ಕೊಟ್ಟಿದ್ವಿ, ಈ ಸತಿ ಕೊಡ್ತೀವಿ, ಅದು ಬೇಗ ವಾಸಿ ಆಗೋದು, ಅದು ತಪ್ಪು. ಅದರಿಂದ ಏನಾಗುತ್ತೆ, ನಿಮ್ದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಆಗುತ್ತೆ. ಅಂದ್ರೆ ಹೋದ ಸತಿ ಕೊಟ್ಟಿರೋ ಆಂಟಿಬಯೋಟಿಕ್ ಪದೇ ಪದೇ ಮಿಸ್ ಯೂಸ್ ಆದಾಗ ಆ ಆಂಟಿಬಯೋಟಿಕ್ ಮಗುಗೆ ವರ್ಕ್ ಆಗಲ್ಲ. ಸೊ ನೆಕ್ಸ್ಟ್ ಟೈಮ್ ಆ ಬ್ಯಾಕ್ಟೀರಿಯಾ ಬಂದು ನಿಮ್ಗೆ ಆಂಟಿಬಯೋಟಿಕ್ ಕೊಟ್ಟಾಗ ಕೂಡ ಆ ಆಂಟಿಬಯೋಟಿಕ್ ವರ್ಕ್ ಆಗಲ್ಲ, ನಿಮ್ಗೆ ಹೈಯರ್ ಡೋಸ್ ಬೇಕಾಗತ್ತೆ, ಹೈಯರ್ ಆಂಟಿಬಯೋಟಿಕ್ ಬೇಕಾಗತ್ತೆ. ಸೊ ಹಂಗಾಗಿ ಓವರ್ ದಿ ಕೌಂಟರ್ ಡ್ರಗ್ಸ್ ಅಂದ್ರೆ ಫಾರ್ಮಸಿಗೆ ಹೋಗಿ ಸುಮ್ನೆ ಆ ಮೆಡಿಸನ್ ತಗೊಳ್ಳೋದು ಖಂಡಿತ ಅಲ್ಲ. ಆಂಟಿಬಯೋಟಿಕ್ ಶುರು ಮಾಡಬೇಕು ಅಂದ್ರೆ ಪೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಿ, ಅವರು ನೋಡಿ ಎಕ್ಸಾಮಿನ್ ಮಾಡಿ ಆಮೇಲೆ ಹೇಳಿದ್ರೆ ಮಾತ್ರ ತಗೊಳ್ಬೇಕು, ಇಲ್ಲ ಅಂದ್ರೆ ಆಂಟಿಬಯೋಟಿಕ್ ತಗೊಳ್ಬಾರ್ದು. ಇನ್ನೊಂದು ಕಾಮನ್, ಕಾಫ್ ಸಿರಪ್ ಕಾಂಬಿನೇಷನ್ ಗಳು ಬರುತ್ತೆ, ಇದನ್ನೆಲ್ಲ ಕೊಡ್ತಾರೆ. ನಮ್ಮ ಹತ್ರ ಕಾಫ್ ಸಿರಪ್ ಇದೆ, ಕೊಡ್ತೀವಿ. ಎಲ್ಲಾ ಕಾಫ್ ಸಿರಪ್ ಒಳ್ಳೇದಲ್ಲ, ಒಂದೊಂದು ಕಾಫ್ ಸಪ್ರೆಸೆನ್ಸ್ ಅಂತ ಕೂಡ ಇರುತ್ತೆ, ಅದರಲ್ಲಿ ನಿದ್ದೆ ಎಕ್ಸಸ್ ನಿದ್ದೆ ಆಗುವಂತ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ಹಂಗಾಗಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು ಬಿಟ್ಟು ಓವರ್ ದಿ ಕೌಂಟರ್ ಮೆಡಿಕೇಶನ್ಸ್ ಅಂತೂ ತಗೊಳ್ಳೇಬಾರದು. ಎಸ್ಪೆಷಲಿ ಲೆಸ್ ದನ್ 1 ಇಯರ್ ತುಂಬಾನೇ ಕೇರ್ಫುಲ್ ಆಗಿರಬೇಕು.
0: ಈಗ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಕ್ಕಳ ಚಿಕಿತ್ಸಾ ವಿಭಾಗ ಅಂತ ಇದೆ, ಅದರಲ್ಲಿ ಇರುವಂತಹ ಈ ಮಕ್ಕಳಿಗೆ ಕೇರಿಂಗ್ ಮಾಡುವಂತ ಫೆಸಿಲಿಟಿ ಬಗ್ಗೆ ಸ್ವಲ್ಪ ನಮ್ಮ ಜನರಿಗೆ ಮಾಹಿತಿ ಕೊಡೋದಾದ್ರೆ,
1: ನಮ್ಮ STM ಆಸ್ಪತ್ರೆ ಉಜಿರೆನಲ್ಲಿ ಮಕ್ಕಳ ವಿಭಾಗದಲ್ಲಿ ಎಲ್ಲಾ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಹುಟ್ಟಿದ ಮಗುವಿಂದ ಅಂದ್ರೆ ನಿಯೋನೇಟಾಲಜಿ ಐಸಿಯು ಕೂಡ ಇದೆ, ನಿಯೋನೇಟಲ್ ಐಸಿಯು ಕೇರ್ ಕೂಡ ಇದೆ. ಅದರಲ್ಲಿ ನಮ್ದು ಆಕ್ಸಿಜನ್ ಕೂಡ ಬರುತ್ತೆ, ಮತ್ತೆ ಸಿಪ್ಯಾಪ್ ಅಂತ ಇಂಡಿಜಿನಸ್ ಸಿಪ್ಯಾಪ್ ಕೂಡ ಇದೆ. ಮತ್ತೆ ಅದಾದ್ಮೇಲೆ 1 ಇಯರ್ ಆದ್ಮೇಲೆ ಅಂದ್ರೆ ನಿಯೋನೇಟಲ್ ಏಜ್ ಕಿಂತ ದೊಡ್ಡವ್ರು PICU ಅಂತ ಕರಿತೀವಿ, PICU ಕೇರ್ ಕೂಡ ಇದೆ. ನಮ್ದು ರೆಗ್ಯುಲರ್ ಆಕ್ಸಿಜನೇಷನ್ ಸಿಗುತ್ತೆ, HFNC ಅಂತ ಒಂದು ಮೆಷಿನ್ ಬರುತ್ತೆ, ಹೈ ಫ್ಲೋ ಆಕ್ಸಿಜನ್. ಸೊ ಅದು ಕೂಡ ನಮ್ಮಲ್ಲಿ ಫೆಸಿಲಿಟೀಸ್ ಇದೆ. ಇಂಟ್ಯುಬೇಷನ್ ಏನಾದ್ರೂ ಪ್ರೊಸೀಜರ್ ಆಗೋಂಗಿದ್ರೆ ಅದು ಇಮಿಡಿಯೇಟ್ ಎಮರ್ಜೆನ್ಸಿನಲ್ಲೇ ಆಗುತ್ತೆ. ಸೊ ಈ ತರ ಎಲ್ಲ ಸೌಕರ್ಯಗಳು ನಮ್ಮ STM ಆಸ್ಪತ್ರೆಯಲ್ಲಿ ಇದೆ.
0: ಡಾಕ್ಟರ್, ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ಏನಾದರೂ ಉಸಿರಿಗಟ್ಟುವಂಥದ್ದು ಅಥವಾ ಏನಾದರೂ ಅವರಿಗೆ ಶೀತದ ಸಂದರ್ಭದಲ್ಲಿ ಅವರಿಗೆ ಉಸಿರಾಡಲಿಕ್ಕೆ ತುಂಬ ಸಮಸ್ಯೆ ಆಗುತ್ತೆ, ಆ ಟೈಮಲ್ಲಿ ಅವರಿಗೆ ಈ ಇನ್ಲೆಸ್ ಅನ್ನ ತಗೊಳ್ಳುವಂಥದ್ದು ಬ್ರೀದಿಂಗಿಗೆ ಒಂದು ಪರ್ಯಾಯವಾಗಿ ತಗೊಳ್ತಾರೆ, ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳೋದಾದ್ರೆ.
1: ಹೌದು, ಸೊ ನಿಮಗೆ ಉಸಿರಾಡಲಿಕ್ಕೆ ಮಕ್ಕಳಿಗೆ ಕಷ್ಟ ಇದ್ರೆ ನಮ್ಮಲ್ಲಿ 3 ತರ ಇದೆ, ಒಂದು ನೆಬಿಲೈಸೇಷನ್, ಒಂದು ಸ್ಟೀಮ್ ಮತ್ತು ಒಂದು ಇನ್ಹೇಲರ್ಸ್ ಅಂತ. ಸ್ಟೀಮ್ ಇನ್ಹೇಲೇಷನ್ ಅಂದ್ರೆ ಏನು, ಅವೆ ಗಾಳಿದು ಹವೆ ಬರುತ್ತೆ, ಅದರಿಂದ ಉಸಿರಾಡಲಿಕ್ಕೆ ಕಂಜೆಷನ್ ರಿಲೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ನೆಬಿಲೈಸೇಷನ್. ನೆಬಿಲೈಸೇಷನ್ ಯೂಶಲಿ ನಾವು ಹಾಸ್ಪಿಟಲ್ ನಲ್ಲಿ ಕೊಡ್ತೀವಿ, ಅಂದ್ರೆ ಯಾವಾಗ ವಿಂಡ್ ಪೈಪ್ ಟೈಟ್ ಆದಾಗ ಅದು ರಿಲೀಸ್ ಮಾಡಲಿಕ್ಕೆ ಇದು ಒಂದು ಸೋರ್ಸ್ ಆಫ್ ಟ್ರೀಟ್ಮೆಂಟ್, ಗಾಳಿಯಿಂದ ಹೋಗಿ ಡೈರೆಕ್ಟ್ ಲಂಗ್ಸ್ ಗೆ ಇದು ಮಾಡುತ್ತೆ. ಇದು ನಾವು ಹಾಸ್ಪಿಟಲ್ ನಲ್ಲಿ ಕೊಡ್ತೀವಿ ವಿತ್ ಆಕ್ಸಿಜನ್. ಸ್ವಲ್ಪ ಜನ ಏನಂತಾರೆ, ನಾವು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡೋದು ಬೇಡ, ಮನೆಯಲ್ಲೇ ನಾವು ನೆಬಿಲೈಸೇಷನ್ ಮೆಷಿನ್ ಇಟ್ಕೊಂಡು ಇದು ಮಾಡ್ತೀವಿ ಅಂತ. ಅದು ಕೊಡ್ಬೋದು, ಬಟ್ ಇಟ್ ಇಸ್ ನಾಟ್ ಆಸ್ ಎಫೆಕ್ಟಿವ್ ಆಸ್ ವಿತ್ ಆಕ್ಸಿಜನ್ ಕೊಡೋದು. ನಮ್ಮ ಹಾಸ್ಪಿಟಲ್ ನಲ್ಲಿ ಬಂದ್ರೆ ನಿಮ್ಗೆ ಎಫೆಕ್ಟಿವ್ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಅದು ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಕೊಡುತ್ತೆ. ಸೊ ನಿಮ್ಗೆ ಅದು ಮೆಡಿಸಿನ್ ಮೋರ್ ಎಫೆಕ್ಟಿವ್. ಅದೇ ನೀವು ಮನೆಯಲ್ಲಿ ನೆಬಿಲೈಸೇಷನ್ ಕೊಡ್ತೀರಾ ಅಂದ್ರೆ ಅಷ್ಟು ಎಫೆಕ್ಟಿವ್ ಇರಲ್ಲ. ಇದಕ್ಕಿಂತ ಎಫೆಕ್ಟಿವ್ ಇರೋದು ಇನ್ಹೇಲರ್ಸ್ ಅಂತ ಬರುತ್ತೆ. ಯೂಶಲಿ ಆಸ್ಮಾ ಇದ್ದ ಮಕ್ಕಳಿಗೆ ನಾವು ಇನ್ಹೇಲರ್ಸ್ ಕೊಡ್ತೀವಿ. ಯಾತಕ್ಕೆ ಇದು ಇನ್ಹೇಲರ್ಸ್ ಕೊಡ್ತೀವಿ ಅಂದ್ರೆ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ, ಅಂದ್ರೆ ಪದೇ ಪದೇ ಶೀತ ಕೆಮ್ಮು ಆಗೋದು, ಸಿಂಪ್ಟಮ್ಸ್ ಆಗೋದಾಗ್ಲಿ, ಹಾಸ್ಪಿಟಲ್ ಅಟ್ಯಾಕ್ಸ್ ಆಗೋದಾಗ್ಲಿ, ಅಥವಾ ರಿಪೀಟೆಡ್ ನೆಬಿಲೈಸೇಷನ್ ಯೂಸ್ ಆಗಿ ಪ್ರಿವೆಂಟ್ ಆಗೋದಕ್ಕೆ ನಾವು ಇನ್ಹೇಲರ್ಸ್ ಕೊಡ್ತೀವಿ. ಮೋಸ್ಟ್ ಎಫೆಕ್ಟಿವ್ ಇನ್ಹೇಲರ್ಸ್ ಯಾವುದು ಅಂದ್ರೆ ಇನ್ಹೇಲ್ಡ್ ಕಾರ್ಟಿಕೋಸ್ಟಿರಾಯ್ಡ್ಸ್ ಅಂತ. ನಾವು ಕಾರ್ಟಿಕೋಸ್ಟಿರಾಯ್ಡ್ಸ್ ಅಂದ ತಕ್ಷಣ ಪೇರೆಂಟ್ಸ್ ಬರೋದು ಅಯ್ಯೋ ಸ್ಟಿರಾಯ್ಡ್ಸ್ ಮಕ್ಕಳಿಗೆ ಕೊಡಬಾರ್ದು. ಇದು ಒಂದು ರಾಂಗ್ ಅಸಂಪ್ಷನ್. ಇದು ನಮ್ಮ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಪ್ರಕಾರನೇ ಹೇಳ್ತಾರೆ, ಇನ್ಹೇಲ್ಡ್ ಕಾರ್ಟಿಕೋಸ್ಟಿರಾಯ್ಡ್ಸ್ ಕೊಡ್ಬೋದು. ಇದು ಯಾತಕ್ಕೆ ಸೇಫ್ ಅಂದ್ರೆ ಇದು ನಿಮ್ಮ ಬ್ಲಡ್ಗೆ ಹೋಗಲ್ಲ, ನೀವು ಇನ್ಹೇಲ್ ಮಾಡಿದಾಗ ಡೈರೆಕ್ಟ್ ಲಂಗ್ಸ್ಗೆ ಹೋಗುತ್ತೆ. ಸೊ ಪ್ರಾಬ್ಲಮ್ ಎಲ್ಲಿದೆಯೋ ಬರೀ ಅಲ್ಲಿ ಮಾತ್ರ ಆಕ್ಟ್ ಆಗುತ್ತೆ, ವೆರಿ ನೆಗ್ಲಿಜಿಬಲ್ ಅಮೌಂಟ್ ಬ್ಲಡ್ಗೆ ಹೋಗುತ್ತೆ. ಮತ್ತೆ ಇದರಲ್ಲಿ ಇನ್ಹೇಲರ್ಸ್ ನಲ್ಲಿ ಕೊಡೋ ಡೋಸ್ ಕೂಡ ತುಂಬಾ ಕಡಿಮೆ ಡೋಸು, ಅಂದ್ರೆ ಮೈಕ್ರೋ ಡೋಸಸ್ ಕೊಡ್ತೀವಿ. ಸೊ ಅಷ್ಟು ಚಿಕ್ಕ ಡೋಸಸ್ ನಲ್ಲಿ ಬರೀ ಎಲ್ಲಿ ಬೇಕೋ ಅಲ್ಲಿಗೆ ಮಾತ್ರ ಲಂಗ್ಸ್ಗೆ ಮಾತ್ರ ಆಕ್ಟ್ ಆಗುತ್ತೆ, ಬ್ಲಡ್ಗೆ ಎಂತ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇದರಿಂದ. ಸೊ ಲಾಂಗ್ ಟರ್ಮ್ ಇನ್ಹೇಲರ್ಸ್ ಕೂಡ ಕೊಡ್ಬೋದು, ತಗೊಳ್ಬೋದು, ಇದರಿಂದ ಅಡಿಕ್ಷನ್ ಖಂಡಿತ ಆಗಲ್ಲ. ಇದರಿಂದ ಮಗುಗೆ ಏನ್ ಹೆಲ್ಪ್ ಆಗತ್ತೆ, ಸಿಂಪ್ಟಮ್ ಫ್ರೀ ಆಗತ್ತೆ, ಪದೇ ಪದೇ ಶೀತ ಕೆಮ್ಮ ಆಗೋದಾಗ್ಲಿ, ಆಸ್ಮಾ ಅಟ್ಯಾಕ್ಸ್ ಆಗೋದಾಗ್ಲಿ, ಅಥವಾ ಪದೇ ಪದೇ ಹಾಸ್ಪಿಟಲ್ ಬರೋದಾಗ್ಲಿ, ಅಡ್ಮಿಷನ್ಸ್ ಆಗೋ ಸಿವಿಯರ್ ಅಟ್ಯಾಕ್ಸ್ ಎಲ್ಲ ಕಡಿಮೆ ಆಗತ್ತೆ. ಹಂಗಾಗಿ ಇನ್ಹೇಲರ್ಸ್ ತುಂಬಾ ಒಳ್ಳೇದು. ಆಸ್ಮಾ ಇದ್ದ ಮಕ್ಕಳಿಗೆ ಅದು ಇದ್ದಾಗ ಇನ್ನು ಮಗುಗೆ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗತ್ತೆ, ಕಂಫರ್ಟಬಲ್ ಆಗೂ ಕೂಡ ಇರುತ್ತೆ.
0: ಮಕ್ಕಳನ್ನ ಕಾಡುವಂತಹ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ,
1: ಸೊ ಸೀಸನಲ್ ಫ್ಲೂ ಅಂತಾರೆ, ಈಗ ಇನ್ಫ್ಲೂಯೆನ್ಸಾ ಇದೆಲ್ಲ ಸೀಸನಲ್ ಫ್ಲೂ ಆಗುತ್ತೆ. ಸೊ ಯೂಶಲಿ ಏನಾಗುತ್ತೆ, ಆ ವೈರಸ್ ಆ ಟೈಮ್ನಲ್ಲಿ ಜಾಸ್ತಿ ಆಗೋದ್ರಿಂದ ಆ ಫ್ಲೂ ಇನ್ಫೆಕ್ಷನ್ ಆಗುತ್ತೆ. ಯೂಜ್ ಇದನ್ನ ಹೆಂಗೆ ಪ್ರಿವೆಂಟ್ ಮಾಡಬಹುದು, ನಾರ್ಮಲ್ ನೀವು ಮಗುಗೆ ಎಲ್ಲಾ ಗೌರ್ಮೆಂಟ್ ನಲ್ಲಿ ಕೊಡೋ ಫ್ರೀ ಇಮ್ಯುನೈಸೇಷನ್ ಅಥವಾ ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ಮಗುಗೆ ಈ ಇದೆಲ್ಲ ಫ್ಲೂ ಎಲ್ಲ ಸೀಸನಲ್ದೆಲ್ಲ ಇದಾಗತ್ತೆ, ಪ್ರಿವೆಂಟ್ ಆಗತ್ತೆ. ಇದರಲ್ಲಿ ಒಂದು ಪ್ರೈವೇಟ್ ವ್ಯಾಕ್ಸಿನೇಷನ್ ಅಂತ ಕೂಡ ಬರುತ್ತೆ. ಯೂಶಲಿ ತಂದೆ ತಾಯಿಗೆ ಇದು ನಾವು ಬರೀ ಫ್ರೀ ತಗೊಳ್ಬೇಕು, ಪ್ರೈವೇಟ್ ಯಾಕೆ ತಗೊಳ್ಬೇಕು, ಪ್ರೈವೇಟ್ ತಗೊಳ್ಳೋದ್ರಿಂದ ಎಲ್ಲಾ ಗೌರ್ಮೆಂಟ್ ನಲ್ಲಿ ಕಾಮನ್ ಆಗಿರೋದು ಏನು, ಇಡೀ ಇಂಡಿಯಾದಲ್ಲಿ ಕಾಮನ್ ಆಗಿರೋದಕ್ಕೆ ಅವರು ಮಾತ್ರ ಗೌರ್ಮೆಂಟ್ ಫ್ರೀ ಕೊಡ್ತಾರೆ. ಬಟ್ ಲೋಕಲ್ ಪ್ರೈವೇಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದು ಆ ಪ್ರದೇಶದಲ್ಲಿ ನಾವು ಕೊಡ್ಬೋದು. ಈಗ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅಂತ ಬರುತ್ತೆ, ಫ್ಲೂ ವ್ಯಾಕ್ಸಿನ್ ಅಂತ. ಇದು ಯೂಶಲಿ ಏನಾಗುತ್ತೆ, ಮಕ್ಕಳು 5 ವರ್ಷಕ್ಕಿಂತ ಕೆಳಗಿದ್ದು ಮಕ್ಕಳಿಗೆ ಜಾಸ್ತಿ ಫ್ಲೂ ಅಟ್ಯಾಕ್ಸ್ ಆಗೋದು ಜಾಸ್ತಿ ಆಗುತ್ತೆ. ಇದು ಫ್ಲೂನಲ್ಲೂ ಮತ್ತೆ ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಮತ್ತೆ ಸುಸ್ತಾಗೋದಾಗ್ಲಿ, ಫೀಡಿಂಗ್ ಡಿಫಿಕಲ್ಟಿ ಆಗೋದು, ಇದೆಲ್ಲ ಆಗ್ಬೋದು. ಸೊ ಫ್ಲೂ ವ್ಯಾಕ್ಸಿನ್ ತಗೊಳ್ಳೋದು ಹೆಂಗೆ, 5 ವರ್ಷದಿಂದ ಕೆಳಗಿರೋ ಮಕ್ಕಳಿಗೆ ಪ್ರತಿ ವರ್ಷ ಫ್ಲೂ ವ್ಯಾಕ್ಸಿನ್ ಕೊಟ್ರೆ ಮಗುಗೆ ಫ್ಲೂ ಅಟ್ಯಾಕ್ ಆದಾಗ ಸಿವಿಯರಿಟಿ ಕಡಿಮೆ ಆಗುತ್ತೆ. ಸೊ ಹಾಸ್ಪಿಟಲ್ ಅಡ್ಮಿಷನ್ ಆಗೋದಾಗ್ಲಿ ಅಥವಾ ತುಂಬಾ ಸಿವಿಯರ್ ಆಗಿ ಆಕ್ಸಿಜನೇಷನ್ ಬೇಕಾದಾಗ್ಲಿ ಇದೆಲ್ಲ ಅವಾಯ್ಡ್ ಆಗುತ್ತೆ ನಿಮ್ ಮಕ್ಕಳಿಗೆ ಫ್ಲೂ ವ್ಯಾಕ್ಸಿನ್ ಕೊಡೋದ್ರಿಂದ. ಜನರಲ್ ಟಿಪ್ಸ್ ಅಂದ್ರೆ ಫಸ್ಟ್ ಹೇಳೋದು, ಹುಟ್ಟದಾಗ್ಲಿಂದ 6 ಮಂತ್ಸ್ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಿ, ಎದೆ ಹಾಲು ಬಿಟ್ಟು ಏನು ಕೊಡೋದು ಬೇಡ, ಅದೊಂದು ಮಾಡಿ. ಅದಾದ್ಮೇಲೆ 6 ತಿಂಗಳಿಂದ 1 ವರ್ಷದ ತನಕ ಕಾಂಪ್ಲಿಮೆಂಟ್ರಿ ಫುಡ್ ಸ್ಟಾರ್ಟ್ ಮಾಡಬಹುದು, ರಾಗಿ ಮನ್ನಿ ಆಗಿರ್ಬೋದು, ಇಂಥದ್ದುಗಳನ್ನ ಶುರು ಮಾಡಬಹುದು. 1 ಇಯರ್ ಆದ್ಮೇಲೆ ಫ್ಯಾಮಿಲಿ ಪ್ಲೇಟ್ ಅಂತ ಹೇಳ್ತೀವಿ, ಅಂದ್ರೆ ತಂದೆ ತಾಯಿ ಏನ್ ತಿಂತಾರೋ ಅದು ಕೂಡ ಅದೆಲ್ಲ ಕೂಡ ಮಕ್ಕಳಿಗೆ ಕೊಡ್ಬೋದು. ಸೊ ಮೇನ್ ಫುಡ್ ನಲ್ಲಿ ಅಂದ್ರೆ ನೀವು ನ್ಯೂಟ್ರಿಯಂಟ್ ಫುಡ್ ಕೊಡಬೇಕು, ಹಣ್ಣು ತರಕಾರಿ ಈ ತರದ್ದು ಕೊಡ್ಬೇಕಾಗತ್ತೆ. ಅದರಿಂದ ನಿಮ್ಗೆ ಮಕ್ಕಳಿಗೆ ನ್ಯೂಟ್ರಿಷನ್ಸ್ ಬರುತ್ತೆ, ವೈಟಮಿನ್ ಸಿಗತ್ತೆ, ಮಿನರಲ್ ಸಿಗತ್ತೆ, ಇದರಿಂದ ಒಳ್ಳೆ ಇಮ್ಯುನಿಟಿ ಬರುತ್ತೆ, ಪದೇ ಪದೇ ಶೀತ ಕೆಮ್ಮು ಇನ್ಫೆಕ್ಷನ್ಸ್ ಆಗೋದು ಕಡಿಮೆ ಆಗತ್ತೆ. ಪ್ಲಸ್ ಜಂಕ್ ಫುಡ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಯಾವ ತರ ಅಂದ್ರೆ ಎಣ್ಣೆ ಪದಾರ್ಥ, ಕರ್ದಿರೋ ಪದಾರ್ಥ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು, ಐಸ್ ಕ್ರೀಮ್ಸ್ ಆಗಿರ್ಬೋದು, ಫ್ರೈಡ್ ಫುಡ್ ಆಗಿರ್ಬೋದು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಇದರ ಜೊತೆ ರೆಗ್ಯುಲರ್ ವ್ಯಾಕ್ಸಿನೇಷನ್, ಗೌರ್ಮೆಂಟ್ ನಲ್ಲಿ ಕೊಡೋ ಎಲ್ಲಾ ಫ್ರೀ ವ್ಯಾಕ್ಸಿನೇಷನ್ ಟೈಮ್ಗೆ ಕರೆಕ್ಟ್ ಆಗಿ ತಗೊಳ್ಬೇಕಾಗತ್ತೆ. ಅದರ ಜೊತೆಗೆ ನಿಮೋನಿಯಾ ಇದ್ದು ತುಂಬಾ ಪ್ರೋನ್ ಇರೋ ಮಕ್ಕಳಿಗೆ, ಅಲರ್ಜಿ ಇರೋ ಮಕ್ಕಳಿಗೆ ಪ್ರೈವೇಟ್ ವ್ಯಾಕ್ಸಿನೇಷನ್ ಅಂದ್ರೆ ಫ್ಲೂ ವ್ಯಾಕ್ಸಿನ್ ಕೂಡ ತಗೊಳ್ಬಹುದು. 5 ವರ್ಷ ತನಕ ನಾವು ಸಜೆಸ್ಟ್ ಮಾಡ್ತೀವಿ, ಯಾಕೆಂದ್ರೆ ಆ ಏಜ್ ನಲ್ಲಿ ಕಾಮನ್. ಇದರ ಜೊತೆ ಕ್ಲೀನ್ಲಿನೆಸ್, ಹೈಜೀನ್ ಎಲ್ಲ ಮೇಂಟೈನ್ ಮಾಡಬೇಕಾಗತ್ತೆ. ಸ್ಮೋಕಿಂಗ್ ಎಲ್ಲ, ಸ್ಮೋಕಿಂಗ್ ಮನೇಲಿ ಫ್ಯಾಮಿಲಿ ಯಾರಾದ್ರೂ ಇದ್ರೆ ಅವ್ರ ಇಮಿಡಿಯೇಟ್ ಕ್ಲೋಸ್ ಕಾಂಟ್ಯಾಕ್ಟ್ ಬರೋದಾಗ್ಲಿ, ಅಥವಾ ಬೇರೆ ಮಕ್ಕಳಿಗೆ ಸೀತ ಕೆಮ್ಮು ಇದ್ರೆ ಅವ್ರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಇರೋದಾಗ್ಲಿ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ.
0: ಡಾಕ್ಟ್ರೆ, ಇಷ್ಟು ಹೊತ್ತು ಈ ಮಕ್ಕಳಲ್ಲಿ ಕಾಡುವ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳ ಬಗ್ಗೆ, ಆಸ್ಪತ್ರೆಯಲ್ಲಿ ಸಿಗುವ ಫೆಸಿಲಿಟಿ ಬಗ್ಗೆ ಎಲ್ಲ ಬಹಳ ವಿವರವಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಮತ್ತೆ ಅವರಿಗೆ ಆರೋಗ್ಯ ಸಮಸ್ಯೆಗಳನ್ನ ನಿರ್ವಹಣೆ ಮಾಡೋದು ಹೇಗೆ, ಇದರ ಬಗ್ಗೆ ಎಲ್ಲ ಬಹಳ ಅತ್ಯುತ್ತಮವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಈ SDM ಆರೋಗ್ಯವಾಣಿ ವಿಶೇಷ ಕಾರ್ಯಕ್ರಮದ ಪರವಾಗಿ ತಮಗೆ ಧನ್ಯವಾದಗಳು.
1: ಥ್ಯಾಂಕ್ ಯು.

ಕಚಾ ಐಕೋಪಿಯನೊ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾ ಮೊಗಾಸೋ ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಈಗ ಮಾಧ್ಯಮ ಸಾಕ್ಷರತೆ ಈ ವಿಚಾರವಾಗಿ ಮಾತನಾಡುತ್ತಾರೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಗೀತಾ ಎಜೆ ಅವರು.
1: ಎಲ್ರಿಗೂ ನಮಸ್ಕಾರ. ಜುಲೈ ತಿಂಗಳು ಎಂದರೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿರುವವರಿಗೆ ಬಹಳ ವಿಶೇಷ. ಜುಲೈ 1ರ ಆದಿಯಾಗಿ ಆ ತಿಂಗಳಾದ್ಯಂತ ಪತ್ರಿಕಾ ದಿನಾಚರಣೆಯನ್ನು ಅಲ್ಲಲ್ಲಿ ಆಚರಿಸುವುದನ್ನು ನಾವು ಕಾಣಬಹುದು. ಇಲ್ಲಿ ಪತ್ರಿಕೋದ್ಯಮ ಅಂತ ಹೇಳಿದರೆ ಅದು ಮುದ್ರಣ ಮಾಧ್ಯಮಕ್ಕಷ್ಟೇ ಸೀಮಿತ ಆಗಿಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಅದರ ವ್ಯಾಪ್ತಿ ವಿಸ್ತಾರ ಬಹಳ ಅಗಾಧವಾಗಿ ಬೆಳೆದಿದೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮ ಸಾಕ್ಷರತೆ ಕುರಿತು ನಾವೆಲ್ಲ ತಿಳಿದುಕೊಳ್ಳೋದು ಬಹಳ ಮುಖ್ಯ ಅಂತ ಅನಿಸ್ತಾ ಇದೆ ನನಗೆ. ಈ ಮಾಹಿತಿ ಯುಗದಲ್ಲಿ ನಾವು ಎಲ್ಲಿಂದ ವಿಚಾರಗಳನ್ನು ಪಡ್ಕೊಳ್ತಾ ಇದ್ದೇವೆ, ಅದನ್ನು ಹೇಗೆ ಹಂಚಿಕೊಳ್ತಾ ಇದ್ದೇವೆ, ಅದ್ರ ಜೊತೆಗೆ ನಮ್ಮ ವರ್ತನೆ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದನ್ನೇ ನಾನು ಮಾಧ್ಯಮ ಸಾಕ್ಷರತೆ ಅಂತ ಹೇಳ್ತೀನಿ. ಯಾಕಂದ್ರೆ ಬಹುತೇಕ ಜನರು ಇಂದಿನ ತಂತ್ರಜ್ಞಾನ ಆಧಾರಿತ ಮೀಡಿಯಂ ಇದೆಯಲ್ಲ, ಸಾಮಾಜಿಕ ಜಾಲತಾಣಗಳಿರ್ಬೋದು, ನ್ಯೂಸ್ ಆ್ಯಪ್ಗಳಿರ್ಬೋದು, ಯೂಟ್ಯೂಬ್ ಚಾನೆಲ್ಗಳಿರ್ಬೋದು, ಈ ಎಲ್ಲವನ್ನ ಕೂಡ ಮುಖ್ಯವಾಹಿನಿ ಮಾಧ್ಯಮದ ಚೌಕಟ್ಟಿನಲ್ಲೇ ಅರ್ಥ ಮಾಡ್ಕೊಳ್ತಾ ಎಲ್ಲೋ ಒಂದು ಕಡೆ ಮಾಧ್ಯಮ ಹಾದಿ ತಪ್ತಾ ಇದೆ ಅಂತ ಅನಿಸಿದಾಗ ಅವರಿಗೆ ಇಂದಿನ ಮಾಧ್ಯಮಕ್ಕೆ ಏನಾಗಿದೆ ಎನ್ನುವ ಟೀಕೆಯನ್ನು ಮಾಡ್ತಾರೆ. ಈ ವಿಚಾರವಾಗಿ ಒಂದು ಕ್ಲಾರಿಟಿಯನ್ನು ನಾವು ಪಡೆದುಕೊಳ್ಳೋದು ಬಹಳ ಮುಖ್ಯ ಅಂತ ಅನಿಸ್ತಾ ಇದೆ. ಇದನ್ನೇ ನಾನು ಮಾಧ್ಯಮ ಸಾಕ್ಷರತೆ ಅಂತ ಹೇಳ್ತೀನಿ. ಮುಖ್ಯವಾಹಿನಿ ಮಾಧ್ಯಮಗಳು ಅಂದರೆ ಮ್ಯಾಗ್ಝಿನ್ಸ್ಗಳಿರ್ಬೋದು, ದಿನಪತ್ರಿಕೆಗಳಿರ್ಬೋದು ಅಥವಾ TV ಇರ್ಬೋದು. ಈ ಸಾಲಿನಲ್ಲಿ ವೈಯಕ್ತಿಕವಾಗಿ ಅಥವಾ ಒಂದು ಗುಂಪು ಸೇರಿ ಮಾಹಿತಿ ಹಂಚಿಕೊಳ್ಳುವಂತಹ ಪ್ಲಾಟ್ಫಾರ್ಮ್ಗಳಿದಾವಲ್ಲ, ಸೋಷಿಯಲ್ ನೆಟ್ವರ್ಕಿಂಗ್ ಪೇಜ್ಗಳಿರ್ಬೋದು ಅಥವಾ ಯೂಟ್ಯೂಬ್ ಚಾನೆಲ್ಗಳಿರ್ಬೋದು, ಅದು ಬರೋದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಮುಖ್ಯವಾಹಿನಿ ಮಾಧ್ಯಮಗಳು ವಿಷಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಮೊದಲು ಒಂದಷ್ಟು ಹಂತಗಳನ್ನು ಆ ವಿಚಾರಗಳು ದಾಟಿ ಬರಬೇಕಾಗ್ತದೆ ಅಂತ, ಅಂದರೆ ವೆರಿಫಿಕೇಷನ್ ಆಗ್ತದೆ. ಆದರೆ ವೈಯಕ್ತಿಕ ನೆಲೆಯಲ್ಲಿ ಹಂಚಿಕೊಳ್ಳುವಂತಹ ಮಾಹಿತಿಗಳಿದ್ದಾವಲ್ಲ, ಅದು ವೆರಿಫಿಕೇಷನ್, ಅಂದರೆ ಅದರ ಸತ್ಯಾಸತ್ಯತೆ ಪರಿಶೀಲನೆ ಬಹುತೇಕ ಸಂದರ್ಭಗಳಲ್ಲಿ ಆಗೋದಿಲ್ಲ ಅಂತ. ಇಂಥ ವಿಚಾರಗಳನ್ನು ತಿಳಿದುಕೊಳ್ಬೇಕಾದ್ರೆ ನಾವು ಮಾಧ್ಯಮ ಸಾಕ್ಷರರಾಗಬೇಕಾಗೋದು ಬಹಳ ಮುಖ್ಯ ಅಂತ ಹೇಳ್ತೀನಿ ನಾನು. ಒಂದು ಮಾತಿದೆ, ಅಕ್ಷರಸ್ಥರೆಲ್ಲರೂ ವಿದ್ಯಾವಂತರಲ್ಲ, ವಿದ್ಯಾವಂತರೆಲ್ಲರೂ ಸುಶಿಕ್ಷಿತರಲ್ಲ ಅಂತ. ಇದು ಓದಲು ಬರೆಯೋದಕ್ಕೆ ಬರುವ ಆದರೆ ನಾಗರಿಕ ಮೌಲ್ಯಗಳನ್ನು ತಿಳಿದುಕೊಳ್ಳದೇ ಇರುವಂತಹ ವ್ಯಕ್ತಿಗಳು ಅಥವಾ ಸಜ್ಜನಿಕೆಯನ್ನು ತಿಳಿಯದ ವ್ಯಕ್ತಿಗಳು, ವಿದ್ಯಾವಂತರಾಗಿದ್ರು ದಡ್ರು ಮೂರ್ಖರು ಅಂತ ನಾವೇನು ಹೇಳ್ತೀವಲ್ಲ, ಅವರ ಕುರಿತಾದಂಥ ವ್ಯಾಖ್ಯಾನ. ಇಲ್ಲಿ ಇನ್ನೊಂದು ಗಾದೆಯನ್ನು ನಾನು ಉಲ್ಲೇಖಿಸಬೇಕು, ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು ಅಂತ. ಬಹಳ ಹಳೆಯ ಮಾತು, ಆದರೆ ಈ ಕಾಲಮಾನದಲ್ಲಿ ಬಹಳ ಪ್ರಸ್ತುತ ಅಂತ ನನ್ನ ಅಭಿಪ್ರಾಯ. ಅಂದರೆ ಎಷ್ಟೋ ಸಲ ನಮ್ಮ ಕಣ್ಣು ಕೂಡ ಸತ್ಯವನ್ನು ಅರಿಯುವಲ್ಲಿ ತಪ್ಪು ಮಾಡಬಹುದು, ನಮ್ಮ ಕಣ್ಣಿಗೆ ನಿಲುಕದ ಸತ್ಯ ಇನ್ಯಾವುದೋ ಇರಬಹುದು ಅಂತ. ಇದನ್ನೇ ಇಂದಿನ ಮಾಹಿತಿ ಯುಗದ ತಂತ್ರಜ್ಞಾನ ಆಧಾರಿತ ಮಾಧ್ಯಮಗಳು ಅಂತ ನಾವೇನು ಕರಿತೀವಿ ಅಥವಾ ಸಾಮಾಜಿಕ ಜಾಲತಾಣಗಳು ಅಂತ ಏನು ಕರಿತೀವಿ ಅದರ ಬಳಕೆ ಕುರಿತಾಗಿ ಹೇಳೋದಾದರೆ, ವೇಗವಾಗಿ ಟೈಪಿಸುವವರಿರ್ಬೋದು, ಎಲ್ಲ ಸಾಮಾಜಿಕ ಜಾಲತಾಣಗಳಿಗೂ ಸೈ ಎನ್ನುವರಿರ್ಬೋದು, ಅದ್ಯಾವುದೇ ಸಾಫ್ಟ್ವೇರ್ ಅಪ್ಲಿಕೇಶನ್ ಆದರೂ ಅದನ್ನ ಕ್ಷಣ ಮಾತ್ರದಲ್ಲಿ ತಮ್ಮ ಲ್ಯಾಪ್ಟಾಪ್ನಲ್ಲೋ ಅಥವಾ ಮೊಬೈಲ್ ಫೋನ್ನಲ್ಲೋ ಅದಕ್ಕೊಂದು ಜಾಗ ಕೊಟ್ಟು ಅದರ ಜಾಲಾಟವನ್ನು ತುಂಬ ಚೆನ್ನಾಗಿ ತಿಳ್ಕೊಳ್ಳೋದವರು, ಇಂಥವರನ್ನು ಕೂಡ ನಾನು ತಂತ್ರಜ್ಞಾನದ ಶಿಕ್ಷಿತರು ಅಥವಾ ಮಾಧ್ಯಮ ಸಾಕ್ಷರರು ಅಂತ ಹೇಳೋದು ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ವ್ಯಕ್ತಿಯೊಬ್ಬ ವಿದ್ಯಾವಂತ ಅಂತ ಅನಿಸ್ಕೊಳ್ಬೇಕಾದ್ರೆ ಆತ ತಾನು ಕಲಿತ ಶಿಕ್ಷಣವನ್ನು ಬದುಕಿನ ಮೌಲ್ಯಗಳ ಜೊತೆಗೆ ಮಿಳಿತಗೊಳಿಸಬೇಕು ಅಂತ ಅನ್ಕೋತೀವಿ ನಾವು, ಅಥವಾ ಅನಾಗರಿಕ ಎನಿಸಿಕೊಂಡಂತಹ ವರ್ತನೆ ಏನಿದೆ ಅದರಿಂದ ದೂರ ಇರಬೇಕು. ಯಾವುದೇ ಸನ್ನಿವೇಶ ಆದರೂ ಸರಿ, ಒಂದು ಸಮಚಿತ್ತತೆಯಿಂದ ಏನು ಹೇಗೆ ಯಾವಾಗ ಎಲ್ಲಿ ಎಂಬುದನ್ನು ತಾಳ್ಮೆಯಿಂದ ಪರಿಶೀಲಿಸಿ ಅದನ್ನು ತಿಳ್ಕೋಬೇಕು ಅಂತ. ಹೀಗಿರುವಾಗ ನಮ್ಮ ಮುಂದೆ ಇರುವಂಥ ಪ್ರಶ್ನೆ, ಈ ಸೋಷಿಯಲ್ ಮೀಡಿಯಾವನ್ನು ಬಹಳವಾಗಿ ಉಪಯೋಗಿಸುವವರು ಅಥವಾ ತಂತ್ರಜ್ಞಾನ ಆಧಾರಿತ ಮಾಧ್ಯಮದಲ್ಲೇ ತುಂಬ ಹೊತ್ತು ಸಮಯವನ್ನು ಕಳೆಯುವವರು ಈ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಅವರಲ್ಲಿ ಅರಿವು ಇದೆ ಅಂತ. ಬಹುಶಃ ಬಹುತೇಕರು ಅದನ್ನು ಯಾವಾಗ ಉಪಯೋಗಿಸಬೇಕು, ಹೇಗೆ ಉಪಯೋಗಿಸಬೇಕು, ಎಲ್ಲಿ ಉಪಯೋಗಿಸಬೇಕು, ಎಷ್ಟರ ಮಟ್ಟಿಗೆ ಉಪಯೋಗಿಸಬೇಕು ಎಂಬುದರಲ್ಲೇ ಅಡಗುತ್ತಾರೆ ಅಂತ ನಾನು ಹೇಳ್ತೀನಿ. ನಾನು ಫೇಸ್ಬುಕ್ನಲ್ಲಿದ್ದೀನಿ, ನಾನು ಇನ್ಸ್ಟಾಗ್ರಾಮ್ನಲ್ಲಿದ್ದೇನೆ, ನನಗೆ ವಾಟ್ಸಪ್ ಚೆನ್ನಾಗಿ ಗೊತ್ತು, ಅಥವಾ ಸ್ನ್ಯಾಪ್ಚಾಟ್ ಬಳಕೆ ಮಾಡ್ತಾ ಇದ್ದೀನಿ, ನಾನು ಇದರಲ್ಲಿ ಆ್ಯಕ್ಟಿವ್, ನಾನು ಅದರಲ್ಲಿ ತುಂಬ ಆ್ಯಕ್ಟಿವ್ ಅಂತ ಹೇಳೋರಿಗೆ ತಾವು ಹಂಚಿಕೊಂಡಿರುವಂಥ ಖಾಸಗಿ ಮಾಹಿತಿ ಏನಿದೆಯಲ್ಲ ಅದು ನನ್ನ ನಿಯಂತ್ರಣದಲ್ಲಿಲ್ಲ, ಇದು ಅದಾಗಲೇ ಪರರ ಸ್ವತ್ತಾಗಿದೆ ಎನ್ನುವ ಒಂದು ಕನಿಷ್ಠ ನಿರ್ದಿಷ್ಟ ಜ್ಞಾನ ಕೂಡ ಇರುವುದಿಲ್ಲ ಅಂತ. ಅಥವಾ ನಾನು ಹಂಚಿಕೊಳ್ಳುವಂಥ ಪೋಸ್ಟ್ಗಳು, ನಾವು ಸೋಷಿಯಲ್ ಮೀಡಿಯಾ ಭಾಷೆಯಲ್ಲಿ ಹೇಳೋದಾದರೆ ಶೇರ್ ಮಾಡುವ ಪೋಸ್ಟ್ಗಳು ಇನ್ಯಾರದೋ ಚಾರಿತ್ರ್ಯ ಹರಣಕ್ಕೆ ಕಾರಣ ಆಗಿರ್ಬೋದು, ಅಥವಾ ಮೂಲದಲ್ಲಿ ಅದು ಯಾರದೋ ಒಂದು ತೇಜೋವಧೆಗೋಸ್ಕರನೇ ಸೃಷ್ಟಿಸಿದಂತಹ ಪೋಸ್ಟ್ ಆಗಿರ್ಬೋದು ಎಂಬ ಬಗ್ಗೆ ಅರಿವು ಕೂಡ ಇರೋದಿಲ್ಲ ಅಂತ. ಸೊ ಈ ಅರಿವನ್ನು ನಾವು ಮನಗಾಣಬೇಕು. ಆದ್ದರಿಂದ ಮಾಧ್ಯಮ ಸಾಕ್ಷರರಾಗಬೇಕು ನಾವು ಅಂತ ಹೇಳ್ತೀನಿ. ಈ ಮಾಧ್ಯಮ ಸಾಕ್ಷರತೆಯಲ್ಲಿ ನಾನು ಎರಡು ವಿಚಾರವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಎರಡು ವಿಚಾರಗಳನ್ನ ನಾವು ತಿಳ್ಕೊಂಡ್ರೆ ಬಹುಶಃ ನಮ್ಮನ್ನ ತುಂಬಾ ಏನು ಮಾಧ್ಯಮ ಸಾಕ್ಷರರು ಅಂತ ನಾವು ಹೇಳ್ಕೋಬಹುದು ಅಂತ. ಮೊದಲನೇ ವಿಚಾರ, ನಾವು ಮಾಹಿತಿಯನ್ನ ಎಲ್ಲಿಂದ ಪಡೆಯುತ್ತಿದ್ದೇವೆ ಅಂದ್ರೆ ಅದರ ಮೂಲ ಯಾವುದು ಎಂಬ ಕನಿಷ್ಠ ಜ್ಞಾನ. ಎರಡನೇದು, ನಾವು ಹಂಚಿಕೊಳ್ಳುವ ಮಾಹಿತಿಗಳು ಯಾವುದು, ಅದರ ಹಿನ್ನೆಲೆ ಏನು ಎನ್ನುವಂತಹ ಪರಿಜ್ಞಾನ. ಈಗ ಮೊದಲನೇ ವಿಷಯಕ್ಕೆ ಬರುವ, ನಾವು ಮಾಹಿತಿಯನ್ನ ಎಲ್ಲಿಂದ ಪಡೆಯುತ್ತಿದ್ದೇವೆ ಅಂದರೆ ಅದರ ಮೂಲ ಯಾವುದು ಎನ್ನುವ ಒಂದು ಕನಿಷ್ಠ ಜ್ಞಾನ ಅಂತ. ಹೆಚ್ಚಿನ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ತಾವು ಎಲ್ಲಿಂದ ಮತ್ತು ಹೇಗೆ ಮಾಹಿತಿಯನ್ನು ಪಡೆದಿದ್ದೇವೆ ಎಂಬ ಅರಿವೇ ಇರೋದಿಲ್ಲ. ತಮಗಿಷ್ಟವಾಗದ ಮಾಹಿತಿ ಅಥವಾ ನಮಗೆ ಸಹ್ಯ ಅಲ್ಲ ಅಂತ ಅನಿಸಿದಂತಹ ಯಾವುದೋ ಒಂದು ಫೋಟೋ ಇರ್ಬೋದು, ಯಾವುದೋ ಒಂದು ವಿಡಿಯೋ ಇರ್ಬೋದು, ಅದನ್ನ ನೋಡಿದ ಕೂಡಲೇ ಇಂದಿನ ಮಾಧ್ಯಮಕ್ಕೆ ಏನಾಗಿದೆ, ಯಾವುದೇ ಕಡಿವಾಣ ಇಲ್ವೇ ಎಂಬ ಕಮೆಂಟ್ ಅಥವಾ ಒಂದು ಸಾರ್ವಜನಿಕ ಟೀಕೆಯನ್ನು ಕೂಡಲೇ ಮಾಡ್ತಾರೆ. ಅಥವಾ ತಮ್ಮ ಸ್ಮಾರ್ಟ್ಫೋನ್ನಲ್ಲಿ ತಾವು ನೋಡುವ ಅಥವಾ ಓದುವ ಮಾಹಿತಿ ಎಲ್ಲ ಕೂಡ ವಿಶ್ವಾಸಾರ್ಹ ಮಾಧ್ಯಮಗಳೇ ಕೊಡ್ತಾ ಇದ್ದಾವೆ ಎಂದು ಸಲೀಸಾಗಿ ನಂಬಿಬಿಡುವುದು ಮತ್ತು ಅದನ್ನು ಮುಂದಕ್ಕೆ ಹರಿಬಿಡುವುದು ಅಂತ. ಆದರೆ ನಾವು ಇಲ್ಲಿ ಗಮನಿಸ್ಕೊಳ್ಬೇಕಾದ ವಿಚಾರ ಅಂದರೆ, ಈ ತಕ್ಷಣದ ಟೀಕೆ ಅಥವಾ ಈ ತಕ್ಷಣದ ನಂಬಿಕೆಗೂ ಮುನ್ನ ಸಾಮಾಜಿಕ ಜಾಲತಾಣಗಳಿಗೂ ನಾವು ಉಲ್ಲೇಖಿಸಿರುವಂತಹ ಮಾಧ್ಯಮ ಎನ್ನುವ ವಿಚಾರಕ್ಕೂ ವ್ಯತ್ಯಾಸ ಇದೆ ಎಂಬುದನ್ನು ನಾವು ಅರಿಬೇಕು ಅಂತ. ಸಾಮಾಜಿಕ ಜಾಲತಾಣಗಳಲ್ಲಿ ನಮಗೆ ಸಹ್ಯ ಅಲ್ಲ ಅಂತ ಅಂದ್ಕೊಳ್ತೀವೋ ಆ ಮಾಹಿತಿಯನ್ನು ಯಾರು ಹಂಚಿಕೊಳ್ತಾರೆ ಎಂಬುದನ್ನು ನಾವು ಮೊದಲು ತಿಳ್ಕೋಬೇಕು. ಅದು ಎಲ್ಲಿಂದ ಬಂತು, ಅದರ ಮೂಲ ಯಾವುದು ಎಂಬುದನ್ನು ತಿಳ್ಕೋಬೇಕು. ಹೆಚ್ಚಿನ ಸಂದರ್ಭದಲ್ಲಿ ವಾಸ್ತವಾಂಶ ಇಲ್ಲದಂಥ ಮಾಹಿತಿ ಇರ್ಬೋದು ಅಥವಾ ನೈತಿಕ ಚೌಕಟ್ಟು ಇಲ್ಲದೇ ಇರುವಂತಹ ಒಂದು ವಿಡಿಯೋ ಇರ್ಬೋದು, ಇದನ್ನು ಹರಿಬಿಡುವುದು ಜಾಲತಾಣಗಳ ಬಳಕೆಯ ಕುರಿತು ಒಂದು ಕನಿಷ್ಠ ಸೌಜನ್ಯ ಕೂಡ ಇಲ್ಲದ ಅವಿವೇಕಿಗಳು ಅಂತ ನಾವು ತಿಳ್ಕೋಬೇಕು. ಅಥವಾ ಜನಸಾಮಾನ್ಯರನ್ನು ತಮ್ಮ ಪ್ರೊಪಗಾಂಡದ ಭಾಗವಾಗಿ ಅಥವಾ ಯೋಜಿತ ಪ್ರಚಾರಕ್ಕಾಗಿ ಬಳಸಿಕೊಳ್ಳುವಂತಹ ಗುಂಪುಗಳು ಇದನ್ನ ಸೃಷ್ಟಿ ಮಾಡ್ತಾ ಇದ್ದಾವೆ ಅನ್ನೋ ವಿಚಾರ ಕೂಡ ನಾವು ತಿಳ್ಕೋಬೇಕು ಅಂತ. ಸೊ ಈ ಎಲ್ಲ ವಿಷಯಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ನಮಗೆ ಬೇಕಾದ ಸುದ್ದಿಯನ್ನ ಮಾಹಿತಿಯನ್ನ ಎಲ್ಲಿಂದ ಪಡ್ಕೋಬೇಕು, ನಮ್ಮ ಮಾಧ್ಯಮ ಅಭ್ಯಾಸ ಹೇಗಿರಬೇಕು ಎಂಬುದನ್ನು ಅರಿತುಕೊಳ್ಬಹುದು ಅಂತ. ಈಗ ನಾನು ಎರಡನೇ ವಿಚಾರಕ್ಕೆ ಬರ್ತೀನಿ. ನಾವು ಹಂಚಿಕೊಳ್ಳುವ ಮಾಹಿತಿಗಳು ಯಾವುದು ಮತ್ತು ಅದರ ಹಿನ್ನೆಲೆ ಏನು ಎನ್ನುವಂಥ ಪರಿಜ್ಞಾನ. ಈ ಮೊಬೈಲ್ ಫೋನ್ ಮೂಲಕ ನಾವು ಪಡ್ಕೊಳ್ಳುವಂಥ ಮಾಹಿತಿಯ ವಿಶ್ವಾಸಾರ್ಹತೆ ಏನು, ಅದರಲ್ಲಿ ವಾಸ್ತವಾಂಶ ಇದೆಯಾ, ಅಥವಾ ನಂಬಲರ್ಹ ಮಾಧ್ಯಮದಿಂದ ಅದನ್ನು ಪಡೆದುಕೊಳ್ತಿದ್ದೇವೆಯಾ, ಅಥವಾ ಕೇವಲ ಜಾಲತಾಣದ ಪೋಸ್ಟ್ಗಳನ್ನೇ ನಿಜ ಅಂತ ತಿಳ್ಕೊಳ್ತಿದ್ದೇವೆಯೇ ಅನ್ನುವ ಅರಿವಿನ ಜೊತೆಗೆ ನಾವು ಪಡೆದುಕೊಂಡ ಮಾಹಿತಿಯನ್ನು ಹೇಗೆ ರವಾನೆ ಮಾಡ್ತಾ ಇದ್ದೇವೆ ಅಂದರೆ ಶೇರ್ ಮಾಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ನಾವು ಮನಗಾಣಬೇಕು ಅಂತ. ಯಾವುದೋ ಒಂದು ಫೋಟೋ ವಿಡಿಯೋ ಅಥವಾ ಮಾಹಿತಿ ನಮಗೆ ಸಿಕ್ಕಿದ ತಕ್ಷಣ ಅದನ್ನು ನಮ್ಮ ಸಂಪರ್ಕದಲ್ಲಿರುವವರಿಗೆಲ್ಲ ನಾವು ಕಳಿಸ್ಬಿಡ್ತೀವಿ, ಯಾಕಂದ್ರೆ ಅದು ನಮಗೆ ಬಹಳ ಇಷ್ಟ ಆಗಿರ್ತದೆ, ಅದರಲ್ಲಿ ಹಾಸ್ಯ ಇದೆ ಅಂತ ಅಂದ್ಕೊಳ್ತೀವಿ ನಾವು. ಈ ಸಂದರ್ಭದಲ್ಲಿ ಅದರಲ್ಲಿರುವ ಸತ್ಯಾಸತ್ಯತೆಯನ್ನು ಅರಿಯುವ ಪ್ರಯತ್ನ ಕೂಡ ನಾವು ಮಾಡೋದಿಲ್ಲ ಅಂತ. ಯಾವುದೋ ಒಂದು ಹುರುಳಿಲ್ಲದ ಚಿತ್ರ ಇರ್ಬೋದು ಅಥವಾ ದೃಶ್ಯ ಇರ್ಬೋದು, ಅದನ್ನೇ ನಾವು ಗಂಭೀರವಾಗಿ ತಗೊಂಡು ಇದು ನನ್ನ ಸಿದ್ಧಾಂತಕ್ಕೆ ಪೂರಕವಾಗಿದೆ, ಇದು ನನಗೆ ಆಪ್ತ ಅಂತ ಅನಿಸಿತ್ತು ಅಂತ ಅಂದ್ಕೊಂಡು ಅದಕ್ಕೆ ನಾವು ಪ್ರತಿಕ್ರಿಯೆ ಕೂಡ ಕೊಡ್ತೀವಿ ಅಂತ. ಸೊ ಈ ಎಲ್ಲ ನಮ್ಮ ಆಕ್ಟಿವಿಟಿಗಳಿದಾವಲ್ಲ ಅದು ನಾವು ಸಾಕ್ಷರರು ಅಥವಾ ವಿದ್ಯಾವಂತರು ಅಂತ ಕರೆಸ್ಕೊಳ್ಳೋದಿಕ್ಕೆ ತದ್ವಿರುದ್ಧವಾದುದು ಅಂತ ನಾನು ಹೇಳ್ತೀನಿ. ವಿದ್ಯಾವಂತರು ಅಂತ ಅನ್ಸ್ಕೊಳ್ತೀವಲ್ಲ ನಾವೆಲ್ಲರೂ ಎಡವುತ್ತಿರುವುದು ಇಲ್ಲೇ ಅಂತ. ಯಾವುದೋ ಒಂದು ಯೋಜಿತ ಪ್ರಚಾರದ ಅಸ್ತ್ರವಾಗಿ ನಾವು ಬಳಕೆ ಆಗ್ತಾ ಇದ್ದೇವೆ ಎಂಬ ಅರಿವು ಕೂಡ ನಮಗಿರೋದಿಲ್ಲ. ಆದ್ರಿಂದ ಮಾಹಿತಿಯನ್ನು ರವಾನೆ ಮಾಡುವಾಗ ನಾವು ತುಂಬಾ ಎಚ್ಚರ ಮತ್ತು ಜಾಗರೂಕರಾಗಿರಬೇಕಾಗ್ತದೆ. ನಾವು ಹರಿಬಿಟ್ಟ ಮಾಹಿತಿ ಇದೆಯಲ್ಲ ಅದು ಸಾರ್ವಜನಿಕವಾಗಿ ಪ್ರಸಾರ ಆಗ್ತಾ ಇದೆ ಎಂಬ ಸಣ್ಣ ಎಚ್ಚರ ಕೂಡ ನಮಗೆ ಇರಬೇಕಾಗತ್ತೆ ಅಂತ. ಯಾಕಂದ್ರೆ ಈ ಕಾಲಮಾನದಲ್ಲಿ ನಮ್ಮ ಆನ್ಲೈನ್ ಚಟುವಟಿಕೆಗಳ ಮೂಲಕವೇ ನಮ್ಮ ವ್ಯಕ್ತಿತ್ವವನ್ನ ಅಳಿತಾರೆ. ಇಂತಹ ಕಾಲದಲ್ಲಿ ನಾವಿರುವ ಕಾರಣ ನಮ್ಮ ವ್ಯಕ್ತಿತ್ವದ ಘನತೆಯನ್ನು ಕಾಪಾಡಿಕೊಳ್ಳುವ ರೀತಿಯಲ್ಲೇ ನಮ್ಮ ಅಂತರ್ಜಾಲದ ಬಳಕೆ ಕೂಡ ಇರಬೇಕಾಗ್ತದೆ ಅಂತ. ಈ ಹಿನ್ನೆಲೆಯಲ್ಲಿ ಜನರನ್ನ ಓದೋದಿಕ್ಕೆ ಮತ್ತೆ ಬರೆಯೋದಿಕ್ಕೆ ಶಕ್ತವಾಗಿಸುವಂತ ಸಾಕ್ಷರತ ಆಂದೋಲನ ಅಂತ ಏನಿದೆಯಲ್ಲ, ಆ ಆಂದೋಲನ ಅದ ರೀತಿಯಲ್ಲೇ ಇಂದು ತುರ್ತಾಗಿ ಒಂದು ಕ್ಯಾಂಪೇನ್ ರೀತಿಯಲ್ಲಿ ಆಗಬೇಕಾಗಿರೋದು ಮಾಧ್ಯಮ ಸಾಕ್ಷರತೆ ಅಂತ. ವಿಶ್ವಾಸಾರ್ಹ ಮಾಧ್ಯಮಗಳಿಂದಲೇ ತಮಗೆ ಬೇಕಾದ ಮಾಹಿತಿಯನ್ನ ಪಡ್ಕೊಳ್ಬೇಕು, ಅಥವಾ ವಾಸ್ತವಾಂಶ ಇರುವಂತಹ ಪೋಸ್ಟ್ಗಳನ್ನ ಮಾತ್ರ ಇತರರ ಜೊತೆಗೆ ಹಂಚಿಕೊಳ್ಬೇಕು ಎಂಬ ಕನಿಷ್ಠ ಅರಿವನ್ನ ನಾವು ಮನಗಾಣಬೇಕು ಅಂತ. ಪರಿಸರ ಮಾಲಿನ್ಯ ಹೇಗೆ ಜೀವಸಂಕುಲದ ವಿನಾಶಕ್ಕೆ ಕಾರಣ ಆಗ್ತದೋ, ಜೀವಸಂಕುಲದ ವಿನಾಶಕ್ಕೆ ಕಾರಣವಾಗ್ತದೆಯೋ, ಹಾಗೇನೆ ಈಗ ಆಗುತ್ತಿರುವ ಮಾಹಿತಿ ಮಾಲಿನ್ಯ ಅಂತ ಏನಿದೆ ಅಲ್ಲ, ಅದು ಮಾನವನ ಮಾನಸಿಕ ಹಾಗೆ ಬೌದ್ಧಿಕ ಬೆಳವಣಿಗೆಗೆ ಹಾನಿಕಾರಕ. ಆದ್ದರಿಂದ ಮಾಧ್ಯಮ ಸಾಕ್ಷರತೆಯ ಅಗತ್ಯತೆ ಈ ಇಂದಿನ ಕಾಲಮಾನದಲ್ಲಿ ಬಹಳಷ್ಟಿದೆ. ಮೊಬೈಲ್ ಮೂಲಕ ನಮಗೆ ಸಿಗುವ ಮಾಹಿತಿ ಎಲ್ಲವೂ ಸತ್ಯವೇ ಆಗಬೇಕಾಗಿಲ್ಲ, ಅಥವಾ ನಮಗೆ ಖುಷಿ ಕೊಡುವಂತಹ ವಿಚಾರಗಳು ಅದು ನೈಜ ಆಗಿರಬೇಕಾಗಿಲ್ಲ ಎಂಬುದನ್ನು ನಾವು ಮನಗಂಡ್ರೆ ನಮ್ಮನ್ನು ನಾವು ನಿಜ ಅರ್ಥದಲ್ಲಿ ಸಾಕ್ಷರರು ಅಥವಾ ವಿದ್ಯಾವಂತರು ಅಂತ ಕರೆಸ್ಕೊಳ್ಬಹುದು ಅಂತ. ಆದ್ದರಿಂದ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು, ನಾವೆಲ್ಲ ಕೂಡ ಮಾಧ್ಯಮ ಸಾಕ್ಷರರಾಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
0: ಇದುವರೆಗೆ ಮಾಧ್ಯಮ ಸಾಕ್ಷರತೆ ಈ ವಿಚಾರವಾಗಿ ಮಾತನಾಡಿದವರು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಗೀತಾ ಎಜೆ ಅವರು. ನೀವು ಕೇಳ್ತಾ ಇರೋದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಈಗ ಗಣೇಶ್ ದೇಸಾಯಿ ಇವರು ಸಂಗೀತ ಸಂಯೋಜಿಸಿರುವ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲ ಕವನ ಸುಗ್ಗಣಹಳ್ಳಿ ಷಡಾಕ್ಷರಿ ಅವರದು. ಹಾಡಿರುವ ಗಾಯಕರು ಗಣೇಶ್ ದೇಸಾಯಿ ಮತ್ತು ರಾಗಿಣಿ ಭಟ್.

ಇದುವರೆಗೆ ಗಣೇಶ್ ದೇಸಾಯಿ ಸಂಗೀತ ಸಂಯೋಜಿಸಿರುವ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ನೀವು ಕೇಳ್ತಾ ಇರೋದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM.

ಸಿನಿಮಾ ಗೀತೆಗಳ ಮೂಲಕ ಮೌಲಿಕ ಆಲೋಚನೆಗಳು ದಾಟಿಕೊಂಡಿರೋದು. ಅದರಲ್ಲೂ ಮುಖ್ಯವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳವನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ಪಾಸಿಂಗ್ ರೆಫರೆನ್ಸ್ನ ಹಾಗೆ ಸಿನಿಮಾ ಗೀತೆಗಳು ಮತ್ತೆ ಮತ್ತೆ ಶ್ರೀಕ್ಷೇತ್ರದ ವಿಶೇಷತೆಯನ್ನು ಮುನ್ನೆಲೆಗೆ ತಂದಿದ್ದಾವೆ ಅನ್ನೋದನ್ನು ನಾವು ಗಮನಿಸಬಹುದು. ಭಕ್ತಿ ಪರಂಪರೆ ಮತ್ತು ಜನಪ್ರಿಯ ಸಿನಿಮಾ ಪರಂಪರೆ ಒಂದರೊಳಗೊಂದು ಬೆರೆತು ಜನರನ್ನು ಸೆಳೆದುಕೊಂಡಂಥ ವಿಸ್ಮಯವನ್ನಾಗಿ ಇದನ್ನ ಗುರುತಿಸಬಹುದು ಅಂತ ಅನ್ಸುತ್ತೆ ನನಗೆ. ಶ್ರೀಕ್ಷೇತ್ರ ಧರ್ಮಸ್ಥಳದ ವಿಶೇಷ ಐಡೆಂಟಿಟಿ ಬೇರೆ ಬೇರೆ ರೂಪಗಳಲ್ಲಿ ದಾಟಿಕೊಂಡಿದೆ. ಜನಪ್ರಿಯ ಚಲನಚಿತ್ರ ಸಂಗೀತ ಮತ್ತು ಜನಪ್ರಿಯ ಭಕ್ತಿ ಸಂಗೀತ ಇವೆರಡೂ ಸೇರಿ ಜನರೆಲ್ಲರಿಗೆ ಒಂದು ವಿಶೇಷವಾಗಿರುವಂತ ಅನುಭವವನ್ನ ದಾಟಿಸಿದೆ. ಬಹಳ ಮುಖ್ಯವಾಗಿ ನಾನು ನೆನಪು ಮಾಡಿಕೊಳ್ಳೋದಾದ್ರೆ 80ರ ದಶಕದಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳವನ್ನ ಬಹಳ ಆಪ್ತವಾಗಿ ನೆನಪಿಸಿಕೊಳ್ಳುವಂತ ಒಂದು ಚಲನಚಿತ್ರ ಇದೆ ಕನ್ನಡದಲ್ಲಿ. ಅದು ಶ್ರಾವಣ ಬಂತು ಅನ್ನುವಂಥ ಸಿನಿಮಾ.

ಸಂಗೀತಂ ಶ್ರೀನಿವಾಸರಾವ್ ಅವರು 1984 ನಿರ್ದೇಶಿಸಿದ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಗೀತೆಗಳನ್ನು ಬರೆದವರು ಜಿ ಉದಯಶಂಕರ್ ಅವರು. ಎಂ ರಂಗರಾವ್ ಅವರು ಆ ಕಾಲದ ಸಂಗೀತ ನಿಧಿ ಎಂದೇ ಖ್ಯಾತರಾಗಿದ್ದಂತಹ ಎಂ ರಂಗರಾವ್ ಅವರು ಈ ಚಲನಚಿತ್ರಕ್ಕೆ ಸಂಗೀತವನ್ನು ಸಂಯೋಜಿಸಿದರು. ನನಗೆ ಈ ಸಿನಿಮಾ ಯಾಕೆ ಮುಖ್ಯ ಆಗ್ತದೆ ಅಂತಂದರೆ, ಶ್ರೀಕ್ಷೇತ್ರ ಧರ್ಮಸ್ಥಳವನ್ನು, ಇದರ ನಿಜವಾದ ಐಡೆಂಟಿಟಿಯನ್ನು ಅಧಿಕೃತವಾಗಿ ಜನಜನಿತಗೊಳಿಸಿದಂಥ, ಅಪ್ಪಟ ಮೌಲ್ಯದ ಜೊತೆಗೆ ಗುರುತಿಸಿಕೊಂಡಿದ್ದಂಥ ಸಿನಿಮಾವಾಗಿ ಶ್ರಾವಣ ಬಂತು ಚಲನಚಿತ್ರ ನನಗೆ ಮುಖ್ಯ ಅಂತ ಅನಿಸುತ್ತೆ. ನನಗೆ ಯಾಕೆ ಅಂದರೆ, ಮನುಷ್ಯತ್ವದ ಮೌಲ್ಯಗಳನ್ನು ದಾಟಿಸುವ ಅನಿವಾರ್ಯತೆ ಇರುವಾಗ ಜನಪ್ರಿಯ ಮಾಧ್ಯಮವೊಂದು ಮಾಡಬಹುದಾದ ಅಥವಾ ಜನಪ್ರಿಯ ಮಾಧ್ಯಮವೊಂದು ನಿರ್ವಹಿಸಬಹುದಾದ ಪಾತ್ರ ಎಂಥದ್ದು ಅನ್ನೋದನ್ನು ಈ ಚಲನಚಿತ್ರ ನಿರೂಪಿಸಿತು ಅಂತ ಅನಿಸುತ್ತೆ. ಯಾಕೆಂದರೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಮೂಲಕ ಈಗಲೂ ಕೂಡ ತುಂಬ ಮೌಲಿಕವಾದಂಥ ಕೆಲಸ ಕಾರ್ಯಗಳು ನಡೀತಾನೆ ಇದ್ದಾವೆ. ಶ್ರೀ ವೀರೇಂದ್ರ ಹೆಗಡೆಜಿಯವರ ವಿಜನರಿ ಐಡೆಂಟಿಟಿಯ ಕಾರಣಕ್ಕಾಗಿಯೇ ಸಾಮಾಜಿಕ ಅಭ್ಯುದಯದ ಅನೇಕ ಆಲೋಚನಾ ಕ್ರಮಗಳು ಪ್ರಾಯೋಗಿಕವಾಗಿ ಯಶಸ್ವಿ ಆಗಿರುವಂಥ ಶ್ರೇಷ್ಠ ನಿದರ್ಶನಗಳನ್ನು ನಾವು ಶ್ರೀಕ್ಷೇತ್ರ ಧರ್ಮಸ್ಥಳದ ಮೂಲಕ ಕಂಡುಕೊಳ್ಬಹುದು. ಅದು ಗ್ರಾಮಗಳ ಅಭ್ಯುದಯದ ಪರಿಕಲ್ಪನೆಯಾಗಿರ್ಬೋದು, ಜನರ ಸರ್ವಾಂಗೀಣ ಪ್ರಗತಿಗೆ ಬೇಕಾಗಿರುವಂಥ ಒಂದು ಅಸೆಸ್ಟಿಂಗ್ ಮೆಕ್ಯಾನಿಸಮ್ ಆಗಿರಬಹುದು, ಆಮೇಲೆ ಆರ್ಥಿಕ ಶಕ್ತಿಯನ್ನು ಮತ್ತಷ್ಟು ಸುಧಾರಿಸಿಕೊಳ್ಳುವಂಥ ಒಂದು ಸಾಮರ್ಥ್ಯ ಇರಬಹುದು, ಬೇರೆ ಬೇರೆ ನೆಲೆಗಳಲ್ಲಿ ಅಂದರೆ ಜನರಿಗೆ ಆ ಕ್ಷಣಕ್ಕೆ ಬೇಕಾಗುವಂಥ ಅನೇಕ ಮಾದರಿ ಕೆಲಸ ಕಾರ್ಯಗಳು ಶ್ರೀಕ್ಷೇತ್ರದಿಂದ ನಡೀತಾ ಇದ್ದಾವೆ. ನನಗೆ ಈ ಶ್ರೀಕ್ಷೇತ್ರದ ಸಮಾಜಪರವಾಗಿರುವಂಥ ಕೆಲಸಗಳು ಧರ್ಮದ ನಿಜವಾದ ಅಂತಸತ್ವವನ್ನು ಎತ್ತಿ ಹಿಡಿದುವು ಅನ್ನುವಂಥದ್ದನ್ನು ಜನಪ್ರಿಯ ನೆಲೆಯಲ್ಲಿ ಮನಗಾಣಿಸುವಂಥ ಪ್ರಯೋಗಗಳು ಕನ್ನಡ ಸಿನಿಮಾದ ಮುಖಾಂತರ ಆಗಿದ್ದಾವೆ. ನಾವು ಇಂದಿನ ಸಂಚಿಕೆಯಲ್ಲಿ ಶ್ರೀಕ್ಷೇತ್ರ ಮಂಜುನಾಥೇಶ್ವರ ಕುರಿತು ಶಂಕರ್ ಸಿಂಗ್ ಅವರು ನಿರ್ದೇಶನ ಮಾಡಿದ ಸಿನಿಮಾದ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ. ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಯೋಚನೆ ಮಾಡೋದಾದರೆ, ಶ್ರಾವಣ ಬಂತು ಸಿನಿಮಾದ ಒಂದು ವಿಶೇಷತೆ ಏನಂತಂದರೆ, ಅಲ್ಲಿಯ ಒಂದು ಗೀತೆಯ ಮುಖಾಂತರ ಶ್ರೀಕ್ಷೇತ್ರ ಧರ್ಮಸ್ಥಳ ಸಾಮಾಜಿಕವಾಗಿ ಗುರುತಿಸಿಕೊಂಡಂಥ ಒಂದು ಮಹತ್ವದ ಕೆಲಸದ ವಿಶೇಷತೆ ಅನಾವರಣಗೊಳ್ಳುತ್ತದೆ. ಅಂದರೆ ಅದು ಸಾಮೂಹಿಕ ವಿವಾಹದ ಪರಿಕಲ್ಪ.

ನಮಗೆಲ್ಲ ಗೊತ್ತಿರುವ ಹಾಗೆ ಸಾಮೂಹಿಕ ವಿವಾಹ ಅದ ವಿಶೇಷತೆ ಏನು ಅಂತಂದ್ರೆ, ಎರಡು ಮನಸ್ಸುಗಳು ಸಾಮೂಹಿಕ ಮದುವೆ ಮುಖಾಂತರ ಒಂದಾಗುವಂತಹ ಒಂದು ಅಪ್ಪಟವಾಗಿರುವಂತಹ ಧಾರ್ಮಿಕ ಕ್ರಿಯೆ ಅದು. ಆ ಧಾರ್ಮಿಕ ಕ್ರಿಯೆಯ ಮುಖಾಂತರ ಬದುಕನ್ನ ಗೆಲ್ಲಿಸಿಕೊಳ್ಳುವಂತ ಆಶಾವಾದವನ್ನ ಮೂಡಿಸುವಂತ ಒಂದು ಪ್ರಯೋಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮುಂಚಿನಿಂದಲೂ ನಡೆಸಿಕೊಂಡು ಬರ್ತಾ ಇರುವಂತಹ ಮತ್ತು ಯಶಸ್ವಿಯಾಗಿ ಕಳೆದ 53 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರುವಂತ ಸಾಮೂಹಿಕ ವಿವಾಹದ ಇವೆಂಟ್ ಇದೆಯಲ್ಲ, ಅದು ಇವತ್ತಿಗೂ ಒಂದು ವಿಶೇಷ ಅಂತ ಅನ್ಸುತ್ತೆ. ಇದರ ಒಂದು ಪರಿಕಲ್ಪನೆಯನ್ನ ಪಾಸಿಂಗ್ ರೆಫರೆನ್ಸ್ ಆಗಿ ಸಂಗೀತಂ ಶ್ರೀನಿವಾಸರಾವ್ ಅವರು ಶ್ರವಣಬಂತ ಸಿನಿಮಾದ ಮುಖಾಂತರ ಕಾಣಿಸಿದ್ದಾರೆ. ಅದು ಆಕ್ಚುಲಿ ಪುನರ್ಜನ್ಮದ ಕಥೆ. ಶ್ರವಣಬಂತ ಸಿನಿಮಾ ಅದೊಂದು ಪುನರ್ಜನ್ಮದ ಕಥೆ. ಹಿಂದಿನ ಜನ್ಮದಲ್ಲಿ ಪ್ರೀತಿಸಿದ ಹೃದಯಗಳು ಮರುಜನ್ಮದಲ್ಲಿ ಮತ್ತೆ ಒಂದಾಗುವಂತ ಒಂದು ಮೌಲಿಕವಾಗಿರುವಂಥ ಕಥೆಯನ್ನು ದಾಟಿಸಿದಂಥ ಸಿನಿಮಾ ಶ್ರಾವಣ ಬಂತು. ಉದಯಶಂಕರ್ ಅವರು ಸಂಭಾಷಣೆ ಬರೆದವರು, ಮತ್ತು ಗೀತೆಗಳನ್ನು ಕೂಡ ಅವರೇ ಬರೆದಿದ್ದು. ಆ ಸಿನಿಮಾದ ಎಲ್ಲ ಗೀತೆಗಳು ಎಷ್ಟು ಭಿನ್ನವಾಗಿವೆ ಅಂತಂದರೆ, ಬದುಕಿನ ಮಾಧುರ್ಯವನ್ನು ಕಾಣಿಸ್ತಾ ಕಾಣಿಸ್ತಾ ಕಥೆಯ ಊಹದಲ್ಲಿ ನಮಗೆ ಮನವರಿಕೆ ಆಗೋದು ಏನು ಅಂತಂದರೆ, ನಾವು ಮನುಷ್ಯತ್ವದ ವ್ಯಾಪ್ತಿಗೆ ಬಂದು ನಿಲ್ಲಬೇಕು, ಬದುಕಿನ ಎಲ್ಲ ವೈರುಧ್ಯಗಳನ್ನು ಮೀರಿ, ಅದು ಕೌಟುಂಬಿಕ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು, ಎಲ್ಲ ಬಗೆಯ ವೈರುಧ್ಯಗಳನ್ನು ಕಾಂಟ್ರಡಿಕ್ಷನ್ಸನ್ನು ಮೀರಿ ನಾವು ಮನುಷ್ಯತ್ವದ ತತ್ವದ ವ್ಯಾಪ್ತಿಗೆ ಬಂದು ನಿಲ್ಲಬೇಕು ಅನ್ನುವಂಥ ಸತ್ವಯುತವಾಗಿರುವಂಥ ಸಂದೇಶವನ್ನು ಶ್ರವಣಬಂತ ಸಿನಿಮಾ ಕಾಣಿಸುತ್ತೆ. ಅದರಲ್ಲಿ ಅಂಥ ಸಿನಿಮಾದಲ್ಲಿ ಶ್ರೀ ಕ್ಷೇತ್ರ ಸಾಮೂಹಿಕ ವಿವಾಹದ ಮೂಲಕ ಗುರುತಿಸಿಕೊಂಡಂಥ ವಿಶೇಷತೆ ಏನು ಮನಗಾಣಿಸುವಂಥ ಒಂದು ಮ್ಯೂಸಿಕಲ್ ಪ್ಯಾಟರ್ನ್ ಬಂದು ಹೋಗ್ತದೆ. ಅದನ್ನು ರಾಜ್ಕುಮಾರ್ ಅವರು ಹಾಡಿದ್ದಾರೆ ಆ ಗೀತೆಯನ್ನು.

ಹೊಸ ಬಾಳಿನ ಹೊಸಿಲಲ್ಲಿ ನಿಂದಿರುವ ಹೊಸ ಜೋಡಿಗೆ ಶುಭವಾಗಲಿ ಅನ್ನುವಂಥ ಒಂದು ಪದ್ಯ ಅದು. ಅಂದರೆ ಅಲ್ಲಿ ಶುಭ ಹಾರೈಕೆಯೂ ಇದೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ನಿರ್ವಹಿಸಿಕೊಂಡು ಬರ್ತಾ ಇರುವಂಥ ಸಾಮೂಹಿಕ ವಿವಾಹದ ಪರಿಕಲ್ಪನೆಯ ವಿವರವೂ ಕೂಡ ಇದೆ. ಇಡೀ ಹಾಡಿನಲ್ಲಿ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆಜಿ ಅವರು ಕಾಣಿಸಿಕೊಳ್ತಾರೆ. ಆದರೆ ವಿವಾಹದ ಸಾಮೂಹಿಕ ವಿವಾಹದ ಅಷ್ಟು ರಿಚುವಲಿಸ್ಟಿಕ್ ವಿವರಗಳನ್ನು ಸಿನಿಮಾ ಗೀತೆ ಕಾಣಿಸುತ್ತೆ. ಆಮೇಲೆ ಉದಯಶಂಕರ್ ಅವರ ಗೀತೆ ಕೂಡ ಆ ಸಾಲುಗಳ ಮುಖಾಂತರ ನಮ್ಮನ್ನು ಆಪ್ತವಾಗಿ ಗೆಲ್ತದೆ. ಹೊಸ ಬಾಡಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ, ಹೊಸ ಆಸೆಯ ಕಡಲಲ್ಲಿ ತೇಲುತ್ತಿಹ ನವ ಜೋಡಿಗೆ ಸುಖವಾಗಲಿ ಅಂತ ಪಲ್ಲವಿ ಸಾಲುಗಳು ಬರ್ತವೆ. ಆಮೇಲೆ ಇಡೀ ಹಾಡು ಬದುಕಿನ ಸಾಂಗತ್ಯದ ವಿಶೇಷತೆಯನ್ನು ಪರಿಚಯ ಮಾಡೋದ್ರ ಜೊತೆಗೇ ದೈವಿಕತೆ ಮತ್ತು ಧಾರ್ಮಿಕತೆ ಒಂದಾಗಿ ಹೇಗೆ ನಮ್ಮೊಳಗೊಂದು ಹೊಸ ಶಕ್ತಿ ಆವಾಹನೆ ಆಗ್ತದೆ ಅನ್ನೋದನ್ನು ಮನಗಾಣಿಸ್ತವೆ. ಅಷ್ಟು ಸಾಲುಗಳು, ಚರಣದ ಸಾಲುಗಳು ಕೂಡ ಹಾಗೇನೇ ಇದ್ದಾವೆ. ಒಂದು ಚರಣ ಏನು ಹೇಳುತ್ತಂದರೆ, ಆ ಸ್ವರ್ಗದ ಬಾಗಿಲು ತೆರೆದಿದೆ ಇಲ್ಲಿ ಈ ಶುಭ ಗಳಿಗೆಯಲ್ಲಿ, ಆ ದೇವತೆಗಳು ಎಲ್ಲ ಸೇರಿ ಬಂದರು ನಿಮ್ಮನು ಹರಸುತ್ತಲಿ, ಇದು ಬ್ರಹ್ಮನು ಬೆಸೆದ ಅನುಬಂಧ, ಅನುಗಾಲವು ನೀಡಲಿ ಆನಂದ. ಇಲ್ಲಿ ಈ ಸಾಲುಗಳ ಜೊತೆಗೇನೆ ಮಂಜುನಾಥನ ಕೃಪಾ ಕಟಾಕ್ಷ ನಿಮ್ಮ ಜೊತೆಗಿರಲಿ ಅನ್ನುವಂಥ ಒಂದು ಮಹತ್ವದ ಸಂದೇಶ ರವಾನೆಯಾಗುತ್ತೆ. ಅದರ ಜೊತೆಗೇನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಡೆಸಿಕೊಂಡು ಬರ್ತಾ ಇರುವಂಥ ಸಾಮೂಹಿಕ ವಿವಾಹದ ವಿವರಗಳೆಲ್ಲವೂ ಕೂಡ ಕಾಣಿಸ್ತವೆ. ನನಗೆ ಈ ಸಿನಿಮಾ ಮುಖ್ಯ ಆಗೋದು

ಕಥೆಯಾಗಿ ನನಗೆ ಯಾಕೆ ಪುನರ್ಜನ್ಮದ ಕಥೆ ಎಲ್ಲರಿಗೂ ಒಂದು ಕೌತುಕ, ಎಲ್ಲರೊಳಗೂ ಒಂದು ಕೌತುಕವನ್ನು ಮೂಡಿಸುತ್ತೆ. ಆದರೆ ಈ ಕಥೆ ನನಗೆ ಯಾಕೆ ಮುಖ್ಯ ಆಗ್ತದೆ ಅಂದರೆ, ರಾಜ್ಕುಮಾರ್ ಅವರು ಅವರ ಪಾತ್ರದ ಮುಖಾಂತರ ರವಾನೆಯಾಗುವಂಥ ಡೈಲಾಗಿಕ್ ವರ್ಷನ್ಸ್ ಇದಾವಲ್ಲ, ಅವೆಲ್ಲವುಗಳು ಕೂಡ ಮನುಷ್ಯತ್ವವನ್ನೇ ಕೇಂದ್ರೀಕರಿಸಿಕೊಂಡ ರೀತಿಯಲ್ಲಿ ನಿರೂಪಿತವಾಗಿದ್ದಾವೆ. ಒಂದು ಸಂಭಾಷಣೆಯಲ್ಲಿ ರಾಜ್ಕುಮಾರ್ ಅವರು ಏನು ಹೇಳ್ತಾರಂದರೆ, ನದಿ ಎಲ್ಲೇ ಹುಟ್ಟಿರಲಿ ಅದು ಸಮುದ್ರವನ್ನೇ ಸೇರಿಕೊಳ್ಳುತ್ತದೆ. ಹಾಗಾಗಿಯೇ ನಾವು ಎಲ್ಲೇ ಹುಟ್ಟಿದರೂ ಕೂಡ, ಯಾವ ಜಾತಿಯಲ್ಲೇ ಹುಟ್ಟಿದರೂ ಕೂಡ, ಯಾವ ಧರ್ಮದಲ್ಲೇ ಹುಟ್ಟಿದರೂ ಕೂಡ, ನಾವೆಲ್ಲರೂ ಮನುಷ್ಯ ಧರ್ಮದ ಜೊತೆಗೆ ನಮ್ಮನ್ನು ನಾವು ಬೆಸೆದುಕೊಳ್ಳುವಂಥ ಒಂದು ಇನ್ನರ್ ಅರ್ಜನ್ನ ಹೊಂದಿರಬೇಕು ಅನ್ನುವ ಭಾವದ ಒಂದು ಸಂಭಾಷಣೆ ರಾಜ್ಕುಮಾರ್ ಅವರು ಆಡ್ತಾರೆ. ನನಗೆ ರಾಜ್ಕುಮಾರ್ ಅವರ ನಟನೆ ಮತ್ತು ಗಾಯನ ಇವೆರಡೂ ಯಾಕೆ ಮುಖ್ಯ ಅಂತ ಅನ್ನಿಸ್ತವೆ ಅಂತಂದರೆ, ಅವರ ಗಾಯನ ಮತ್ತು ನಟನೆ ಕನ್ನಡದ ಅಂತಸತ್ವವನ್ನು ಮನುಷ್ಯ ಧರ್ಮದ ಜೊತೆಗೆ ಕೇಂದ್ರೀಕರಿಸಿಕೊಂಡಂಥ ಒಂದು ರೇರೆಸ್ಟ್ ಆಫ್ ದ ರೇರ್ ಪ್ರಯೋಗವಾಗಿ ನನಗೆ ಅವರ ಪ್ರತಿಭೆ ಮುಖ್ಯ ಅಂತ ಅನಿಸುತ್ತೆ. ಅಂದರೆ ನಟನೆ ಮತ್ತು ಗಾಯನ ಇವೆರಡನ್ನು ಅವರು ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸಿದರು. ಹಾಗೆ ಶ್ರದ್ಧೆಯಿಂದ ನಿರ್ವಹಿಸ್ತಾನೆ ಒಂದು ಕಲಾತ್ಮಕ ಅಸ್ಮಿತೆಯನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಮೌಲ್ಯಗಳ ಜೊತೆಗೆ ಅಲೈನ್ ಮಾಡಿಕೊಳ್ಳಬಹುದು ಅನ್ನುವ ಒಂದು ಸಾಧ್ಯತೆಯನ್ನು ಅಧಿಕೃತವಾಗಿ ರಾಜ್ಕುಮಾರ್ ಅವರು ನಿರೂಪಿಸಿದರು, ಸಾಬೀತುಪಡಿಸಿದರು ಅಂತ ಅನಿಸುತ್ತೆ.

ರಾಜ್ಕುಮಾರ್ ಅವರ ನಟನೆ ಇದೆಯಲ್ಲ, ನಟನೆ ಮತ್ತು ಗಾಯನದ ಒಂದು ಅಸ್ಮಿತೆ ನನಗೆ ಮುಖ್ಯ ಆಗೋದು. ಯಾಕೆ ಅಂದರೆ ಧರ್ಮದ ತತ್ವಗಳನ್ನು, ಧಾರ್ಮಿಕ ಐಡೆಂಟಿಟಿಯನ್ನು ಅವರು ಮನುಷ್ಯತ್ವದ ಮೌಲ್ಯಗಳ ಜೊತೆಗೆ ಸಮೀಕರಿಸಿ ಅವರು ಪ್ರಸ್ತುತಪಡಿಸ್ತಾರೆ. ಅವರ ಯಾವುದೇ ನಟನೆಯನ್ನು ನೋಡೋದಾಗಲಿ ಅಥವಾ ಅವರ ಯಾವುದೇ ಸಂಭಾಷಣೆಯನ್ನು ನೋಡಿದಾಗ ಅಥವಾ ಗ್ರಹಿಸಿದಾಗ ನನಗೆ ಅನಿಸೋದೇನಂತಂದರೆ ಅವರು ಮನುಷ್ಯತ್ವದ ಮೌಲ್ಯದ ಜೊತೆಗೆ ತಮ್ಮನ್ನು ತಾವು ಅಲೈನ್ ಮಾಡಿಕೊಂಡಿದ್ದರು. ಆ ಅಸ್ಮಿತೆ ಅವರ ಕಲಾತ್ಮಕ ಪ್ರತಿಭೆ ಮುಖಾಂತರ ಅಧಿಕೃತವಾಗಿ ದಾಟಿಕೊಂಡಿತ್ತು. ಅದಕ್ಕೆ ಪೂರಕವಾಗಿ ಅವರ ಅಸ್ಮಿತೆಯನ್ನು ಕೇಂದ್ರೀಕರಿಸಿಕೊಂಡು ಉದಯಶಂಕರ್ ಅಂಥವ್ರ ಸಂಭಾಷಣೆ ಬರೆದರು, ಸಾಹಿತ್ಯ ಬರೆದರು, ಗೀತೆಗಳನ್ನು ಬರೆದರು. ಅದಕ್ಕನುಗುಣವಾಗಿ ಎಂ ರಂಗರಾವ್ ಅಂತಹ ಸಂಗೀತ ಪ್ರತಿಭೆಗಳು ಒಂದು ಮ್ಯೂಸಿಕಲ್ ಕಂಪೋಸಿಷನನ್ನು ಕೊಟ್ಟರು. ಹಾಗಾಗಿ ನನಗೆ ಶ್ರವಣ ಬಂತು ಸಿನಿಮಾದ ಕಥೆ ಮತ್ತು ಗೀತೆಗಳು ಮತ್ತು ಸಂಗೀತ ಮನುಷ್ಯತ್ವದ ಮೌಲ್ಯವನ್ನು ಎತ್ತಿ ಹಿಡಿದ ಕಾರಣಕ್ಕಾಗಿಯೇ ಮುಖ್ಯ ಆಗ್ತವೆ. ಅದರ ಜೊತೆಗಿನ ಶ್ರೀಕ್ಷೇತ್ರ ಧರ್ಮಸ್ಥಳದ ಸಾಮೂಹಿಕ ವಿವಾಹದ ವಿಶೇಷ ಕೈಂಕರ್ಯವನ್ನು ಪ್ರಚುರಪಡಿಸಿದಂಥ ಮೌಲಿಕ ಸಿನಿಮಾವಾಗಿ ನನಗೆ ಮುಖ್ಯ ಆಗುತ್ತೆ.

0: ಸಾಮೂಹಿಕ ವಿವಾಹದ ಒಂದು ವಿಶೇಷತೆ ಏನಂದ್ರೆ, ಇವತ್ತು ನಮಗೆಲ್ಲ ಗೊತ್ತಿರುವ ಹಾಗೆ ವಿವಾಹದ ಪರಿಕಲ್ಪನೆ ಅದ್ದೂರಿತನದ ಜೊತೆಗೆ ಗುರುತಿಸಲ್ಪಟ್ಟಿದೆ. ಅಂದ್ರೆ ಮದುವೆ ಅಂತಂದ್ರೆ ತುಂಬಾ ಅದ್ದೂರಿಯಾಗಿರಬೇಕು, ವೈಭವದಲ್ಲಿ ನಡೀಬೇಕು, ತುಂಬಾ ಹಣವನ್ನು ಖರ್ಚು ಮಾಡಬೇಕು, ಆ ಮೂಲಕ ಒಂದು ವ್ಯಕ್ತಿಗತ ಪ್ರತಿಷ್ಠೆಯನ್ನು ತೋರಿಸಿಕೊಳ್ಳಬೇಕು ಅನ್ನುವಂಥ ಹಂಬಲಗಳೇ ಮುಖ್ಯ ಆಗಿರುವಾಗ, ಸಾಮೂಹಿಕ ವಿವಾಹದ ಪರಿಕಲ್ಪನೆ ಒಂದು ಧಾರ್ಮಿಕ ಕ್ಷೇತ್ರದ ಜೊತೆಗೆ ಸಮೀಕರಿಸಲ್ಪಟ್ಟು ಯಶಸ್ವಿ ಪ್ರಯೋಗವಾಗಿ ಗಮನ ಸೆಳೆಯುತ್ತದೆ. ಹಾಗೆ ಗಮನ ಸೆಳೆಯುವ ಮಹತ್ವದ ಪ್ರಕ್ರಿಯೆಯಾಗಿ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುವಂಥ ಸಾಮೂಹಿಕ ವಿವಾಹ ಮುಖ್ಯ ಆಗುತ್ತೆ. ಹಾಗಾಗಿ ಅದನ್ನು ಒಂದು ಸಿನಿಮಾದಲ್ಲಿ, ನನಗೆ ಈ ಥರದ ಪ್ರಯೋಗಗಳು ಭಾರತದ ಬೇರೆ ಎಲ್ಲೂ ಬೇರೆ ಯಾವ ಸಿನಿಮಾ ರಂಗದಲ್ಲೂ ಕೂಡ ನಡೀಲಿಲ್ಲ ಅಂತ ಅನಿಸುತ್ತೆ. ಅಂದರೆ ಎಕ್ಸಾಕ್ಟ್ ಪ್ಲೇಸಿಂಗ್ ಆಫ್ ಅವರ್ ಕಲ್ಚರಲ್ ಫೆನೊಮನನ್, ಅಂದರೆ ಒಂದು ಸಾಂಸ್ಕೃತಿಕ ಪರಿಧಿಯಲ್ಲಿ ನಡೀತಾ ಇರುವಂತಹ ಒಂದು ಧಾರ್ಮಿಕ ಪ್ರಕ್ರಿಯೆ ಸಿನಿಮಾದ ಜನಪ್ರಿಯ ಗೀತೆಯ ಆವರಣದಲ್ಲಿ ಮನ್ನಣೆಯನ್ನು ಪಡೆದುಕೊಂಡು ಜನರನ್ನು ಸೆಳೆಯುವಂತಹ ಒಂದು ರೇರೆಸ್ಟ್ ಆಫ್ ದ ರೇರ್ ಪ್ರಯೋಗವಾಗಿ, ಹೊಸ ಬಾಳಿನ ಹೊಸಲಲ್ಲಿ ನಿಂತಿರುವ ಜೋಡಿಗೆ ಶುಭವಾಗಲಿ ಹಾಡು ಮುಖ್ಯ ಆಗುತ್ತೆ.
1: ಹೊಸ ಬಾಳಿನ ಹೊಸಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ.
0: ರಾಜ್ಕುಮಾರ್ ಸಿನಿಮಾ ನಟನೆಯ ಆಚೆಗೆ ಅವರು ಭಕ್ತಿಗೀತೆಗಳನ್ನು ಹಾಡಿದರು ಅಂತ ನಾನು ಹೇಳಿದೆ. ನಾನು ತುಂಬ ಮಹತ್ವದ ಒಂದು ನೆನಪನ್ನು ಇಲ್ಲಿ ಹಂಚಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅವರು ತಿರುಪತಿ ವೆಂಕಟೇಶ್ವರ ಸನ್ನಿಧಿಗೆ ಸಂಬಂಧಪಟ್ಟಂತಹ ಸಿನಿಮಾದಲ್ಲಿ ಅವರು ಪಾತ್ರ ನಿರ್ವಹಿಸಿದಾಗ ಆ ಸಿನಿಮಾ ತುಂಬ ಜನಜನಿತ ಆಗುತ್ತೆ. ಅದಾದ ನಂತರ ಅವರು ತಿರುಪತಿ ಸನ್ನಿಧಿಗೆ ಹೋಗ್ತಾರೆ ಬೇರೆ ಯಾವುದೋ ಕೆಲಸಕ್ಕೆ. ಅದಾದ ಆ ಕೆಲಸ ಕಾರ್ಯಗಳು ಮುಗಿದ ಮೇಲೆ ದರ್ಶನಕ್ಕೆ, ಶ್ರೀ ವೆಂಕಟೇಶ್ವರ ದರ್ಶನಕ್ಕೆ, ತಿರುಪತಿ ವೆಂಕಟೇಶ್ವರ ದರ್ಶನಕ್ಕೆ ಹೋಗುವ ಕಾಲಕ್ಕೆ ವಿಶೇಷ ದರ್ಶನದ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಅಲ್ಲಿಯ ದೇವಸ್ಥಾನದ ಸಮಿತಿಯವರು ಹೇಳ್ತಾರೆ. ಆಗ ತುಂಬ ವಿನಮ್ರಪೂರ್ವಕವಾಗಿ ರಾಜ್ಕುಮಾರ್ ಅವರು, ವಿಶೇಷ ದರ್ಶನ ಬೇಡ ನನಗೆ, ನಾನು ಭಕ್ತರ ಸರದಿ ಸಾಲಿನಲ್ಲಿ ನಿಂತ್ಕೊಂಡೇ ನಾನು ದರ್ಶನ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಅವರು ಭಕ್ತರ ಜೊತೆಗೆ ನಿಂತಾಗ ಅಲ್ಲಿದ್ದವರೆಲ್ಲರೂ ಕೂಡ ಸಾಕ್ಷಾತ್ ದೇವರನ್ನೇ ನೋಡಿದ ಹಾಗಾಯಿತು ಅಂತ ಅವರಿಗೆ ಪ್ರತಿಕ್ರಿಯಿಸ್ತಾರೆ. ಇವರು ಅದಕ್ಕೆ ಪ್ರತಿಕ್ರಿಯೆಯಾಗಿ ರಾಜ್ಕುಮಾರ್ ಏನು ಹೇಳ್ತಾರಂದರೆ, ನೀವು ನನ್ನಲ್ಲಿ ದೇವರನ್ನು ಕಾಣ್ತಾ ಇದ್ದೀರಿ ಅಂತಂದರೆ ನಿಮ್ಮಲ್ಲೂ ಕೂಡ ದೇವರು ಇರಲೇಬೇಕಲ್ವಾ ಅಂತ ಒಂದು ಅಚ್ಚರಿಯನ್ನು ವ್ಯಕ್ತಪಡಿಸಿ ಅಲ್ಲಿಂದನೇ ಅವರು ತಮ್ಮ ಅಭಿಮಾನಿಗಳನ್ನು ಅಭಿಮಾನಿ ದೇವರುಗಳು ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ.

ಅಭಿಮಾನಿಗಳನ್ನು ಅಭಿಮಾನಿ ದೇವರುಗಳು ಅಂತ ಕರೀತಾ ಇದ್ದರು. ಅದನ್ನು ಹಾಗಾಗಿ ಭಕ್ತಿಗೀತೆಗಳ ಜೊತೆಗೆ ಗುರುತಿಸಿಕೊಳ್ತಾ ಅವರು ಪಾತ್ರಗಳನ್ನು, ಸಿನಿಮಾ ಪಾತ್ರಗಳನ್ನು ಕೂಡ ಮಾಡಿದರು. ಆ ಪಾತ್ರಗಳ ಮುಖಾಂತರ ಜನಜನಿತ ಆದರು. ಅದು ಆ ಜನಪ್ರಿಯತೆ ಕೇವಲ ಮಾಧ್ಯಮದ ಪ್ರಭಾವಿ ಐಡೆಂಟಿಟಿಯಿಂದ ಮಾತ್ರ ಸಿಕ್ಕಿದ್ದಲ್ಲ, ಅವರ ಅಂತಸತ್ವದ ಕಾರಣಕ್ಕಾಗಿ. ಅವರು ಶ್ರೀ ರಾಘವೇಂದ್ರ ರಾಯರ ಸಿನಿಮಾದಲ್ಲೂ ಕೂಡ ಅವರು ಲೀಡ್ ರೋಲ್, ಅಂದರೆ ರಾಘವೇಂದ್ರ ರಾಯರ ಪಾತ್ರವನ್ನೇ ಅವರು ನಿರ್ವಹಿಸಿದ್ದಾರೆ. ಅದಕ್ಕೆ ನ್ಯಾಯವನ್ನೂ ಕೂಡ ಒದಗಿಸಿಕೊಟ್ಟಿದ್ದಾರೆ. ಅವರ ಹಳೆಯ ಒಂದು ಸಿನಿಮಾದಲ್ಲಿ ಶ್ರೀ ರಾಘವೇಂದ್ರ ರಾಯರ ನಿಜವಾದ ಪಾಂಡಿತ್ಯದ ಅಸ್ಮಿತೆಯನ್ನು, ಆಧ್ಯಾತ್ಮದ ಅಸ್ಮಿತೆಯನ್ನು ಮತ್ತು ಒಂದು ಡಿವೈನಿಕ್, ಒಂದು ದೈವಿಕ ಅಸ್ಮಿತೆಯನ್ನು ಅವರು ಶ್ರೀ ರಾಘವೇಂದ್ರರ ಕುರಿತಾದ ಸಿನಿಮಾದಲ್ಲಿ ತಮ್ಮ ನಟನೆಯ ಮುಖಾಂತರ ಕಾಣಿಸಿದ್ದಾರೆ. ಹಾಗಾಗಿ ನನಗೆ ರಾಜ್ಕುಮಾರ್ ಅವರ ನಟನೆ ಇದೆಯಲ್ಲ, ರಾಜ್ಕುಮಾರ್ರವರ ನಟನೆ ಆಗಿರ್ಬೋದು, ಅವರ ಗಾಯನ ಆಗಿರ್ಬೋದು, ಕನ್ನಡದ ಭಕ್ತಿ ಸಂಗೀತವನ್ನು ಮನುಷ್ಯತ್ವದ ಮೌಲ್ಯದೊಂದಿಗೆ ಸಮೀಕರಿಸಿದ ವಿಶೇಷ ಪ್ರಯೋಗವಾಗಿ ಮುಖ್ಯ ಅನಿಸುತ್ತೆ ನನಗೆ.

ದೈವಿಕ ಭಕ್ತಿ ಹೇಗಿರಬೇಕು ಅನ್ನೋದನ್ನು ಅವರ ಪೌರಾಣಿಕ ಸಿನಿಮಾಗಳು ನಿರೂಪಣೆ ಮಾಡ್ತವೆ. ಸಾಮಾಜಿಕ ಸಿನಿಮಾಗಳಲ್ಲೂ ಕೂಡ ಅವರು ಧಾರ್ಮಿಕ ಐಡೆಂಟಿಟಿ ಹೇಗಿರಬೇಕು, ಧರ್ಮದ ನಂಬಿಕೆ ಹೇಗಿರಬೇಕು, ಅದು ಕೊನೆಗೆ ಮನುಷ್ಯತ್ವದ ಮೌಲ್ಯದೊಂದಿಗೆ ಗುರುತಿಸ್ಕೊಳ್ಳಬೇಕು ಅನ್ನುವಂಥ ಆಲೋಚನಾ ಕ್ರಮವನ್ನು ನಟನೆಯ ಮುಖಾಂತರ ಮತ್ತು ಗಾಯನದ ಮುಖಾಂತರ ಅವರು ಯಶಸ್ವಿಯಾಗಿ ದಾಟಿಸಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಕುರಿತಾದ ರೆಫರೆನ್ಸ್ ಅಂದರೆ ತುಂಬ ಭಿನ್ನವಾಗಿರುವಂಥ ಸಾಮಾಜಿಕವಾಗಿ ಉಪಯುಕ್ತ ಅನ್ನಿಸುವಂಥ ಒಂದು ವಿಶೇಷ ಕೈಂಕರ್ಯದ, ಅದರಲ್ಲೂ ವಿಶೇಷವಾಗಿ ಸಾಮೂಹಿಕ ವಿವಾಹದ ಒಂದು ಪರಿಕಲ್ಪನೆ ವಾಸ್ತವದಲ್ಲಿ ಯಶಸ್ವಿಯಾಗಿದೆ ಅನ್ನುವಂಥ ಮಾಹಿತಿಯನ್ನು ಅತ್ಯಂತ ರಂಜನೀಯವಾಗಿ ಆ ಗೀತೆ ದಾಟಿಸಿದ್ದಷ್ಟೇ ಅಲ್ಲದೆ ಇವತ್ತಿಗೂ ಕೂಡ ಶ್ರೀಕ್ಷೇತ್ರ ಧರ್ಮಸ್ಥಳದ ಅಲ್ಲಿ ನಡೆಯುತ್ತಿರುವ ಸಾಮೂಹಿಕ ವಿವಾಹ ಹೇಗಿರ್ತದೆ ಅನ್ನುವಂಥ ಒಂದು ವಿಶೇಷ ಅಟ್ಟಾಯರನ್ನು ಆ ಗೀತೆ ದಾಟಿಸುತ್ತೆ. ಅದರಾಚೆಗೆ ನನಗೆ ಅಂದರೆ ಸಿನಿಮಾದ ಹೊರಗೂ ಕೂಡ ಶ್ರೀಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ರಾಜ್ಕುಮಾರ್ ಅವರು ತುಂಬ ಮಹತ್ವದ ಮಾತುಗಳನ್ನು ಆಡಿದ್ದಾರೆ. ಅವರು ಕನಕದಾಸರ ರೆಫರೆನ್ಸನ್ನು ಆಧರಿಸಿ ಎಲ್ಲರೂ ಸಮಾನರಾಗಿರಬೇಕು ಅನ್ನುವಂಥ ಪ್ರಜ್ಞೆ ಮನುಕುಲದ ಒಳಗೆ ಸದಾ ಜಾಗೃತವಾಗಿರಬೇಕು, ಹಾಗೆ ಜಾಗೃತ ಆಗ್ತಾ ಆಗ್ತಾ ಮನುಷ್ಯ ಬದುಕು ಹೊಸ ಬಗೆಯ ಹುಮ್ಮಸ್ಸನ್ನು ಪಡೆಯಬೇಕು ಅನ್ನುವ ಚಿಂತನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ.

ದೇವರ ಪರಿಕಲ್ಪನೆ ಕಣ್ಣಿಗೆ ಕಾಣುವ ಮಹತ್ವದ ವ್ಯಕ್ತಿತ್ವದ ಮುಖಾಂತರ ನಮಗೆ ಮನವರಿಕೆಯಾಗುತ್ತದೆ. ಅಂದರೆ ದೇವರ ಐಡೆಂಟಿಟಿ, ದೇವರ ಅಸ್ಮಿತೆ ಕಣ್ಣಿಗೆ ಕಾಣುವ ವ್ಯಕ್ತಿತ್ವದ ಮೂಲಕ ನಮಗೆ ಮನವರಿಕೆಯಾಗುವ ಬಗೆ ಹೇಗೆ ಅನ್ನೋದನ್ನು ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ. ಶ್ರೀ ಮಂಜುನಾಥ ಎಲ್ಲಿ ನೆಲೆಸಿದ್ದಾನೆ ಅಂತಂದರೆ ಪುಣ್ಯ ಕಾರ್ಯಗಳಲ್ಲಿ ನೆಲೆಸಿದ್ದಾನೆ ಅನ್ನುವ ಭಾವ ಬರುವ ಹಾಗೆ ಅಂತಹ ಪುಣ್ಯ ಕಾರ್ಯಗಳನ್ನು ಶ್ರೀ ವೀರೇಂದ್ರ ಹೆಗಡೆಯವರು ನಿರ್ವಹಿಸಿದ್ದಾರೆ ಅನ್ನುವ ಮಾತನ್ನು ಅವರು ಒಂದು ಭಾಷಣದಲ್ಲಿ ಆಡಿದ್ದಾರೆ. ಹಾಗಾಗಿ ನನಗೆ ಇವೆಲ್ಲವುಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ನೋಡಿದಾಗ ಶ್ರೀ ಕ್ಷೇತ್ರದ ಜನಪರ ಮತ್ತು ಸಮಾಜಮುಖಿ ಕೆಲಸಗಳಿದ್ದಾವಲ್ಲ, ಅವುಗಳು ಹಲವು ದಶಕಗಳಿಂದ ನಡೀತಾ ಬಂದಿದೆ. ಶ್ರಾವಣ ಬಂತು ಅಂತಹ ಸಿನಿಮಾ ಕೇವಲ ಒಂದು ಕಥೆಯನ್ನು ಮಾತ್ರ ಒಪ್ಪಿಸೋದಿಲ್ಲ ಅಥವಾ ಒಂದು ರಂಜನೆಯ ಗೀತೆಗಳನ್ನು ಮಾತ್ರ ಪ್ರಸ್ತುತಪಡಿಸೋದಿಲ್ಲ, ಅದರ ಆಚೆಗೆ ಶ್ರೀ ಕ್ಷೇತ್ರವೂ ಸೇರಿದಂತೆ ಧಾರ್ಮಿಕ ವಲಯದಿಂದ ಆಗ್ತಾ ಇರುವಂಥ ಮೌಲಿಕ ಕೆಲಸಗಳು ಯಾವ ರೀತಿಯದ್ದಾಗಿರಬೇಕು ಅನ್ನುವ ಮಾದರಿಯನ್ನು ಕಾಣಿಸುವ ಚಲನಚಿತ್ರ ಪ್ರಯೋಗವಾಗಿ ಕೂಡ ನನಗೆ ಶ್ರಾವಣ ಬಂತು ಮುಖ್ಯ ಆಗುತ್ತೆ.

ಶ್ರವಣ ಬಂತು ಸಿನಿಮಾದಲ್ಲಿ ಕಾಣಿಸಿಕೊಂಡ ಮತ್ತೆ ಆ ಮೂಲಕ ಕೇಳಿಸಲ್ಪಟ್ಟ ಗೀತೆಗಳಿದಾವಲ್ಲ, ಆ ಉಳಿದ ಎಲ್ಲ ಗೀತೆಗಳು ಮನುಷ್ಯತ್ವದ ಮೌಲ್ಯವನ್ನ ಎತ್ತಿ ಹಿಡಿತವೆ. ಎರಡು ಮನಸ್ಸುಗಳು ಒಂದಾಗಿ ವ್ಯಕ್ತಿಗತ ಸಾಧ್ಯತೆಗಳನ್ನು ವಿಸ್ತರಿಸಿಕೊಳ್ತಾ ಸಾಮಾಜಿಕ ಅಭ್ಯುದಯಕ್ಕೆ ಬೇಕಾಗಿರುವಂಥ ಸಾಮಾಜಿಕ ಸಂಪನ್ಮೂಲಗಳಾಗಬೇಕು ಅನ್ನುವಂಥ ತತ್ವವನ್ನು ಕೂಡ ದಾಟಿಸ್ತವೆ. ಆ ಮಾಧುರ್ಯದಲ್ಲಿ, ಆ ಗೀತೆಗಳ ಮಾಧುರ್ಯದಲ್ಲಿ ಈ ತತ್ವಗಳು

ಅದರಲ್ಲಿ ನನಗೆ ತುಂಬಾ ಇಷ್ಟವಾದಂತ ಮತ್ತೊಂದು ಹಾಡು ಯಾವುದಂದ್ರೆ, ಬಾನಿನ ಅಂಚಿಂದ ಬಂದೆ ಬಳಿ ನಿಂದೆ ಬೆಳಕನ್ನು ಚೆಲ್ಲುತ್ತಾ ಉದಯ ರಾಗ ಹಾಡುತ್ತಿರುವೆ ಅನ್ನುವಂಥದ್ದು. ಅಂದ್ರೆ ಇಡೀ ಪ್ರಕೃತಿ ಎರಡು ಮನಸ್ಸುಗಳನ್ನ ಗ್ರಹಿಸುವ ರೀತಿಯನ್ನ ಇಲ್ಲಿಯ ಸಾಲುಗಳು ಅತ್ಯಂತ ಆಪ್ತವಾಗಿ ಚಿತ್ರಿಸ್ತವೆ. ಅಂದ್ರೆ ಆ ಪ್ರಕೃತಿಯ ಎಲಿಮೆಂಟ್ಗಳನ್ನೇ ಬಳಸಿ ಸಿ ಉದಯಶಂಕರ್ ಅವರು ಗೀತೆಗಳನ್ನ ರಚಿಸಿದ್ದಾರೆ. ಹೆಜ್ಜೆ ಇಡಲು ನಿನ್ನ ಗೆಜ್ಜೆ ನಗಲು ನಾದ ಕೇಳಿ ಹೂವು ಮೊಗ್ಗಾಗಿದೆ, ಹೂವು ನಗಲು ಅದರ ಜೇನ ಒಡಲು ಕಣ್ಣು ತುಂಬಿ ಅಲ್ಲಿ ಹಾರಾಡಿದೆ, ಬೆಳಕು ಮೂಡುತ್ತಿದೆ ಸೊಗಸು ಕಾಣುತ್ತಿದೆ.

ವಿವಾಹಿತರು ಬದುಕನ್ನು ಹೇಗೆ ಕಂಡುಕೊಳ್ಳಬೇಕು, ದಾಂಪತ್ಯವನ್ನು ಹೇಗೆ ಗ್ರಹಿಸಬೇಕು, ಪ್ರೀತಿ ಪ್ರೇಮದ ಆಶಯವನ್ನು ತಮ್ಮೊಳಗೆ ಜೀವಂತವಾಗಿರಿಸಿಕೊಳ್ತಾ ಮನುಷ್ಯ ಧರ್ಮವನ್ನು ಎತ್ತಿ ಹಿಡಿಯುವಂಥ ಸಂಪನ್ಮೂಲಗಳಾಗಿ ಹೇಗೆ ಬದಲಾಗಬೇಕು ಅನ್ನುವಂಥ ಆಲೋಚನಾ ಕ್ರಮವನ್ನು ಇಡೀ ಸಿನಿಮಾದ ಕಥೆ ದಾಟಿಸುವ ಹಾಗೆ ಇಲ್ಲಿ ಗೀತೆಗಳು ಕೂಡ ದಾಟಿಸ್ತವೆ. ನನಗೆ ಆ ಕಾರಣಕ್ಕಾಗಿಯೇ ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ಅನ್ನುವಂಥ ಮತ್ತೊಂದು ಹಾಡು ಕೂಡ ನನಗೆ ವಿಶೇಷ ಅಂತ ಅನಿಸುತ್ತೆ. ಅಲ್ಲದೆ ಶ್ರಾವಣ ಮಾಸ ಬಂದಾಗ ಅನ್ನುವಂಥದ್ದು ಇನ್ನೊಂದು ಹಾಡು ಕೂಡ ಇವತ್ತಿಗೂ ಕೂಡ ಸಮಕಾಲೀನ ಅಂದರೆ ಕಂಟೆಂಪರರಿ ಸಿಗ್ನಿಫಿಕೆನ್ಸ್ನ ಜೊತೆಗಿರುವಂಥ ಹಾಡು ಅಂತ ಅನಿಸುತ್ತೆ ನನಗೆ. ರಾಜ್ಕುಮಾರ್ ಮತ್ತು ಶ್ರೀಕ್ಷೇತ್ರ ಧರ್ಮಸ್ಥಳ ಅಂದ ತಕ್ಷಣವೇ ನನಗೆ ನೆನಪಾಗೋದು ಶ್ರಾವಣ ಬಂತು ಸಿನಿಮಾ. ಹಾಗಾಗಿ ನನಗೆ ಈ ಸಿನಿಮಾ ಈ ಎಲ್ಲ ಕಾರಣಗಳಿಗಾಗಿ ಇಲ್ಲಿ ಇವತ್ತು ಚರ್ಚೆ ಮಾಡಿದಂಥ ಈ ಎಲ್ಲ ಕಾರಣಗಳಿಗಾಗಿ ಇವತ್ತಿಗೂ ಪ್ರಸ್ತುತ ಅಂತ ಅನಿಸುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಹತ್ವದ ಪ್ರಯೋಗಗಳ ಬಗ್ಗೆ ಚರ್ಚಿಸೋಣ. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ, ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ, ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮ

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಅಣ್ಣ ಹೆಂಗ್ ಕೊಂಜಿಚ್ಚಾ ಇರೇಗ
1: ಎಂಕದಾಲ ಬರ್ಚಿ ಶೇಖರ
0: ದಾನೆ
1: ದಾದನ ಶೇಖರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲೆ
0: ಇರೇಗ ದಾದಾಂಗಿ ವೆಂಕಪ್ಪಣ್ಣ
1: ಎಂಚಿ ನಾಂದು ಪನ್ಪುನ ಮಾರ ವಾವಾ ನಮುನದ ಕೃಷಿ ಮಂತ್ನಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನು ತೂದು ತೂದು ಸಾಕಾನ್ ಲಾಭ ತೂ ಅರಗೆ ತಿಕ್ಕುಚಿ
0: ಸುರು ಸುರುಕು ಕೃಷಿ ಇಟ್ಟು ಈರ್ಲೆಕ್ಕ ನೀ ಎನ್ನಲಾನೆ ಬರ
1: ಇವರ ಮಣಿಪ್ಪಂದೆ ಕುಲ್ಲು ಅನ ನಿನಂತೂ ನಾ ಕಂಚದಾಲ ತೋಜಿಂಕ್ ಪೂರೆಟ್ಲ ಬುಲೆಡ್ಡು
0: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಾಡ್ತಾರ
1: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
1: ಶೇಖರ
2: ಅಂದ್ ನಿಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೂಡ 97 3 4 0 8 4 0 8

ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನು ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತಾಡಿಲ್ಲ. ನಮಸ್ಕಾರ, ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
2: ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ, ಧರ್ಮಸ್ಥಳ.
1: ಕಿರಣ್ ದಿಪ್ಪಲಿ, ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಎರಡು ಮನದ ಮಾತೆ ಒಂದು ಯುಗಳ ಗೀತೆ ಅದರ ಪ್ರೇಮ ರಾಗ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಕಾರ್ಯಕ್ರಮದ ಆರಂಭಕ್ಕೆ ಕನ್ನಡದ ಜನಪ್ರಿಯ ರಂಗ SSLC ಚಿತ್ರದ ಈ ಸುಮಧುರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂದೀಪ್ ಚೌಟ. ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ರಚನೆ ಮಾಡಿದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು KS ಚಿತ್ರ.

ಮುಂದೆ ಲಂಕೇಶ್ ಪತ್ರಿಕೆ ಚಿತ್ರದ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಬಾಬ್ಜಿ ಸಂದೀಪ್ ಅವರ ಸಂಗೀತ ಸಂಯೋಜನೆಯ ಒಂದು ಮನಮಿಡಿಯುವ ಗೀತೆ. ಈ ಹಾಡನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕವಿತಾ ಕೃಷ್ಣಮೂರ್ತಿ.

ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದ ಹಾಡನ್ನು ಕೇಳಿದ್ದೀರಿ. ಇದೀಗ ಮುಂದೆ ಕೇಳಿ ಕನ್ನಡದ ಸೂಪರ್ ಹಿಟ್ ಚಿತ್ರ ಹುಚ್ಚ ಚಿತ್ರದ ಹೃದಯ ಸ್ಪರ್ಶಿಸುವ ಗೀತೆ. ರಾಜೇಶ್ ಕೃಷ್ಣನ್ ಹಾಡಿರುವ ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್. ಸಾಹಿತ್ಯ ಕೆ ಕಲ್ಯಾಣ್.

ಇದೀಗ ಕನ್ನಡದ ಹಿಟ್ ಚಿತ್ರ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಮಣಾಥ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ರಾಜೇಶ್ ಕೃಷ್ಣನ್ ಅವರ ಸುಮಧುರ ಧ್ವನಿಯ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಮನೋರಂಜನಾತ್ಮಕ ಚಿಟ್ಟೆ ಚಿತ್ರದ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮೂಡಿಬಂದ ರಾಜೇಶ್ ಕೃಷ್ಣನ್ ಮತ್ತು ಕೆ ಎಸ್ ಚಿತ್ರ ಅವರು ಆಡಿರುವ ಗೀತೆ.

ಅವರ್ ಅವರ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಜನಪ್ರಿಯ ಯಜಮಾನ ಚಿತ್ರದ ಈ ಮಧುರ ಗೀತೆಯನ್ನು ಕೇಳೋಣ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್, ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ಇದುವರೆಗೆ ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ಅವರ ವಿಶೇಷ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆಯ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ. ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ವೈಶಿಷ್ಟ್ಯ ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯ ಸ್ವಾಗತ. ನಾನು ಮೇಘ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಏರಿಕೆಯ ಕುರಿತು ಚರ್ಚಿಸಲಿದ್ದೇವೆ.
1: ಎಂತ ಗೊತ್ತಾ ಮೇಡಮ್, ಎಲ್ಲರೂ ಹೇಳ್ತಾರೆ ಈ ಬೇಸಿಗೆ ಕಾಲದಲ್ಲಿ ಯಾವ್ದೋ ಕಾಟನ್ ಬಟ್ಟೆ ಹಾಕ್ಬೇಕು ಮತ್ತೆ ಮೈಗೆ ಅದೇನೋ ಕ್ರೀಮು ಗೀಮು ಹಚ್ಚಬೇಕು ಅಂತ. ಆದ್ರೆ ನಮ್ಗೆ ಗದ್ದೆಗೆ ಹೋಗ್ಲಿಕ್ಕೆ ತೋಟಕ್ಕೆ ಹೋಗ್ಲಿಕ್ಕೆ ಒಂದೆರಡು ಜೊತೆ ಬಟ್ಟೆ ಇರುದು, ಮತ್ತೆ ಆ ಕ್ರೀಮ್ ಗೀಮು ಹಚ್ಕೊಳ್ಳುದು ಯಾರು?
2: ನೋಡಿ, ಈ ಬೇಸಿಗೆ ಕಾಲದಲ್ಲಿ ಬೆವರಿಕೆ ಜಾಸ್ತಿ ಆಗೋದ್ರಿಂದ ನೀವು ದಿನ ಸ್ನಾನ ಮಾಡ್ಲೇಬೇಕು. ಕಾಟನ್ ಬಟ್ಟೆ ಹಾಕದೇ ಇದ್ರು ಪರವಾಗಿಲ್ಲ, ಆದಷ್ಟು ಕಪ್ಪು ಬಣ್ಣದ ಬಟ್ಟೆನ ಅವಾಯ್ಡ್ ಮಾಡಿ. ಒಂದ್ಸಲ ಹಾಕಿದ ಬಟ್ಟೆನ ಮತ್ತೊಂದ್ಸಲ ಹಾಕುವಾಗ ತೊಳೆದು ಹಾಕೊಳ್ಳಿ, ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ಬೆವರೋದ್ರಿಂದ ಈ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಒಬ್ಬರು ಬಳಸಿರೋ ಬಟ್ಟೆನ ಇನ್ನೊಬ್ರು ತೊಳೆಯೋದೇ ಬಳಸಬಾರ್ದು. ಬಿಸಿಲಲ್ಲಿ ಹೊರಗಡೆ ಹೋಗೋದೇ ಆದ್ರೆ ತಲೆನ ಬಟ್ಟೆ ಅಥವಾ ಟೋಪಿಯಿಂದ ಕವರ್ ಮಾಡ್ಕೊಳ್ಳಿ. ಛತ್ರಿ ಕೂಡ ಬಳಸೋದು ಒಳ್ಳೇದು. ಈ ಸನ್ಸ್ಕ್ರೀನ್ ಅಂತ ಹಚ್ಕೋಬೇಕಂತಾನಿಲ್ಲ, ಅದಾಗದೇ ಇದ್ರೂ ಪರವಾಗಿಲ್ಲ. ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಕೂಡ ಬಳಸಿ. ಆದಷ್ಟು ಬಿಸಿಲಲ್ಲಿ ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿ. ಬೆಳಗ್ಗೆ ಮತ್ತು ಸಂಜೆ ನಿಮ್ಮ ಕೆಲಸಗಳನ್ನ ಆದಷ್ಟು ಮುಗಿಸ್ಕೊಳ್ಳಿ.
1: ನೀವು ಹೇಳೋದು ಸರಿ ಇದೆ, ಮನುಷ್ಯರಾದ್ರೆ ಇದನ್ನು ಪಾಲಿಸಬಹುದು, ಆದ್ರೆ ಈ ಪ್ರಾಣಿಗಳು ಎಂತ ಮಾಡುತ್ತೆ ಮೇಡಮ್? ಆ ಪ್ರಾಣಿಗಳಿಗೆ ಗೊತ್ತಾಗ್ತದ? ಆ ದೇವಸ್ಥಾನದ ಹತ್ರ ಒಂದು ದೊಡ್ಡ ಯಾವ್ದೊಂದು ಪ್ರಾಣಿ ಸತ್ತು ವಾಸನೆ ಬರ್ತಿತ್ತು, ಇದಕ್ಕೆಲ್ಲ ನಾವು ಎಂತ ಮಾಡ್ಲಿಕ್ಕಾಗ್ತದೆ?
3: ಆಗತ್ತೆ ಕಣ್ರಿ, ನಿಯಮಗಳು ಮನ್ಸ್ ಮಾಡಿದ್ರೆ ಖಂಡಿತ ಆಗತ್ತೆ. ಬಿಸಾಡೋ ಅನ್ನ ಆಹಾರನ ಒಂದು ಕಡೆ ಇಟ್ಟು ಪ್ರಾಣಿ ಪಕ್ಷಿಗಳಿಗೆ ಸಿಗೋ ತರ ಮಾಡ್ಬೇಕು. ಬೇಸಿಗೆಯಲ್ಲಿ ತಾಪ ಹೆಚ್ಚಾಗಿರುತ್ತೆ, ಮನೆಯ ಸುತ್ತಮುತ್ತ ಗಾರ್ಡನ್ ಹಾಗೂ ಶಾಲೆ ಹಾಗೂ ಮನೆಯ ಕಾಂಪೌಂಡ್ಗಳ ಮೇಲೆ ಟೆರೆಸ್ ಮೇಲೆ ಪಾತ್ರೆಗಳಲ್ಲಿ ನೀರಿಡಬೇಕು. ಜೊತೆಗೆ ಮನೆಯಲ್ಲಿರುವ ಅಕ್ಕಿ ಗೋಧಿಗಳಂತಹ ಕಾಳುಗಳನ್ನ ಇಡಬೇಕು. ಬಿಸಿಲಲ್ಲಿ ವಿಶ್ರಾಂತಿ ಪಡೆಯೋಕೆ ಹುಲ್ಲಿನಿಂದ ಗೂಡುಗಳನ್ನ ನಿರ್ಮಿಸಿಡಬೇಕು. ಪ್ರಾಣಿಗಳಿಗೂ ಕೂಡ ನೀರು ನೆರಳನ್ನ ಒದಗಿಸಬೇಕು.
4: ನಮಸ್ತೆ ಸರ್, ನನ್ನ ಹೆಸರು ರಾಜಿ ಅಂತ. ನನ್ನೊಂದು ಪ್ರಶ್ನೆ ಉಂಟು ನಿಮ್ಮಲ್ಲಿ, ಈ ಬೇಸಿಗೆ ಕಾಲದಲ್ಲಿ ಎಂತೆಂತ ಆಹಾರ ತಿಂದ್ರೆ ಒಳ್ಳೇದು ಸ್ವಲ್ಪ ಹೇಳ್ತೀರಾ ಸರ್?
5: ಇಂಥ ಪರಿಸ್ಥಿತಿಯಲ್ಲಿ ದೇಹನ ತಂಪಾಗಿಡೋದು ಬಹಳ ಮುಖ್ಯ. ಅಂತ ಟೈಮಲ್ಲಿ ಎಳೆನೀರು, ಸೌತೆಕಾಯಿ, ರಾಗಿ ಗಂಜಿ, ಎಳ್ಳು ಪಾನಕ, ಮಜ್ಜಿಗೆ, ಕಾಮಕಸ್ತೂರಿ, ಕೋಕಂ, ಕರ್ಬೂಜ ಹಣ್ಣು, ಬಾಳೆಹಣ್ಣು, ಕ್ಯಾರೆಟ್, ಕುಚಲಕ್ಕಿ, ಗಂಜಿ, ನಿಂಬೆಹಣ್ಣು, ಕಲ್ಲಂಗಡಿ ಹಣ್ಣು, ಸೊಪ್ಪು, ತರಕಾರಿಗಳನ್ನು ನಮ್ಮ ಆಹಾರದ ಭಾಗವಾಗಿ ಬಳಸೋದು ಉತ್ತಮ. ಇದರ ಜೊತೆಗೆ ಹೆಚ್ಚೆಚ್ಚು ನೀರು ಕುಡಿಬೇಕು.
1: ಸರಿ ಸರಿ ಸರಿ, ನನಗೊಂದು ಪ್ರಶ್ನೆ ಉಂಟು ಮೇಡಮ್. ಇದು ಈ ಗಿಡ ಮರಗಳನ್ನೆಲ್ಲ ನಾವು ಕಡಿಯೋದ್ರಿಂದ ಅದೆಂಥದ್ದು ಜಾಗತಿಕ ತಾಪಮಾನ ಹೆಚ್ಚಾಗ್ತದಂತೆ, ಅದು ಹೇಗೆ?
3: ಹೌದು, ನಾವು ಮರಗಳನ್ನ ಕಡಿಯದೆ ಇರೋ ಮರಗಳನ್ನ ಉಳಿಸ್ಕೊಂಡು ಹೆಚ್ಚೆಚ್ಚು ಗಿಡಗಳನ್ನ ನೆಟ್ಟಿದ್ರೆ ಕಾಲಕಾಲಕ್ಕೆ ಮಳೆಯಾಗ್ತಿತ್ತು, ಭೂಮಿ ತಂಪಾಗಿರ್ತಿತ್ತು. ಈಗೀಗ ನಗರೀಕರಣ ಹೆಚ್ಚಾಗಿರೋದ್ರಿಂದ ಅರಣ್ಯ ನಾಶ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಸಾಲು ಮರದ ತಿಮ್ಮಕ್ಕನಂತಹ ಅನೇಕ ಪರಿಸರ ಪ್ರೇಮಿಗಳನ್ನ ಪ್ರೇರಣೆಯಾಗಿಟ್ಕೊಂಡು ಕೈಲಾದಷ್ಟು ಗಿಡಗಳನ್ನ ನೆಡಬೇಕು ಹಾಗೂ ಅವುಗಳನ್ನ ಸಂರಕ್ಷಿಸಬೇಕು.
4: ಅದಾಯ್ತು ಮೇಡಮ್, ಒಪ್ಕೋತೀನಿ. ಆದ್ರೆ ಈ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು ಅಂತಾರಲ್ಲ, ಅದೆಂತಕ್ಕೆ?
2: ಯಾಕಂದ್ರೆ ಈ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗಿರುತ್ತೆ ಮತ್ತು ಮಧ್ಯಾಹ್ನ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಆರಾಮದಾಯಕವಾಗಿರಲು ಸಾಧ್ಯವಾಗಲ್ಲ. ಹೆಚ್ಚು ನಿದ್ದೆ ಮಾಡಿದ್ರೆ ದೇಹದ ಶಕ್ತಿ ಬೇಗ ಕಡಿಮೆ ಆಗುತ್ತೆ, ನೀವು ಸ್ವಲ್ಪ ಬೇಸರ ಕೂಡ ಅನುಭವಿಸ್ತೀರ. ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಬೆಳಗಿನ ಅಥವಾ ಸಂಜೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಲು ಅಥವಾ ಸಾಮಾಜಿಕ ಚಟುವಟಿಕೆಗಳಿಗೆ ಸಮಯ ಕಳೆದುಕೊಳ್ಬಹುದು. ಹಾಗಾಗಿ ನೀವು 15-30 ನಿಮಿಷಗಳ ಕಾಲ ವಿಶ್ರಾಮ ತೆಗೆದುಕೊಳ್ಳುವುದು ಉತ್ತಮ. ಆದ್ರೆ ನೀವು ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ತಪ್ಪಿಸಿ ಆರೋಗ್ಯಕರ ನಿದ್ರಾ ಚಕ್ರವನ್ನು ಕಾಪಾಡಿಕೊಳ್ಳುವುದು ಆದಷ್ಟು ಉತ್ತಮ.
6: ನಮ್ ಕಡೆ ಎಲ್ಲ ಹೀಟ್ ವೇವ್ ಹೆಚ್ಚಾಗ್ತಿದೆ ಅಂತಲ್ಲ ಸರ್, ಹಂಗಂದ್ರೆ ಎಂತ ಸರ್?
5: ಅಂದ್ರೆ ಬಿಸಿಗಾಳಿ ಹೆಚ್ಚಾಗಕ್ಕೆ ಕಾರಣ ಹವಾಮಾನದಲ್ಲಿ ಆಗುತ್ತಿರುವ ಬದಲಾವಣೆ, ಇಂದಿನ ಉರಿಸುವಿಕೆ, ಗ್ರೀನ್ ಹೌಸ್ ಪರಿಣಾಮಗಳೇ ಕಾರಣ. ಇಂಥ ಸಮಯದಲ್ಲಿ ಮಕ್ಕಳನ್ನು ವೃದ್ಧರನ್ನು ಆರೈಕೆ ಮಾಡಬೇಕು. ಪರಿಸ್ಥಿತಿ ಕೈಮೀರಿದರೆ ವೈದ್ಯರನ್ನು ಸಂಪರ್ಕಿಸಿ ಆಹಾರ ಕ್ರಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮನೆಯಲ್ಲಿ ನೇರವಾಗಿ ಬಿಸಿಲು ಬರುವ ಕಡೆಗಳಲ್ಲಿ ಗ್ರೀನ್ ರೂಪ್ಸ್ ಕಟ್ಟಬೇಕು. ಮನೆಯ ಕಿಟಕಿಗಳಿಗೆ ಆದಷ್ಟು ಬಿಳಿ ಬಣ್ಣದ ಪರದೆಗಳನ್ನು ಬಳಸಬೇಕು. ಆದಷ್ಟು ತಣ್ಣೀರಿನಿಂದ ಸ್ನಾನ ಮಾಡಬೇಕು ಮತ್ತು ಹೆಚ್ಚು ಹೆಚ್ಚು ನೀರು ಕುಡಿಯಬೇಕು.
1: ನಮಗೆ ಈ ಬೇಸಿಗೆ ಟೈಮಲ್ಲಿ ಸರಿಯಾದ ಮಾಹಿತಿ ಕೊಟ್ಟಿದ್ದೀರಿ ಸರ್. ಮೇಡಮ್ ಸಹ ಇದ್ದಾರಲ್ಲ, ಮೇಡಮ್ ಸರ್ ಎಲ್ರಿಗೆ ಸಹ ಧನ್ಯವಾದಗಳು.
0: ಇಷ್ಟೊತ್ತು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಕುರಿತು ಸಂವಾದ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಕ್ಷಿತ್, ಸೃಷ್ಟಿ, ಹನುಮೇಶ್, ಕಾವ್ಯ, ಸವಿತಾ, ದಿನೇಶ್. ಹಾಗೆ ನಾನು ಮೇಘ. ರೇಡಿಯೋ ನಿನ್ನದ ಕೇಳುಗರಿಗೆ ಧನ್ಯವಾದಗಳು.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಮತ್ತು ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಕಡಿತ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ತೆರಿಗೆ ಏರಿಸಿದರೆ ನಾವು ಕಡಿಮೆ ಮಾಡಬೇಕಾ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಪೆಟ್ರೋಲ್ 70 ರೂಪಾಯಿ, ಡೀಸೆಲ್ 48 ರೂಪಾಯಿ ಇತ್ತು. ಅಡುಗೆ ಅನಿಲ ಬೆಲೆ 414 ರೂಪಾಯಿ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯಾಗಿವೆ ಎಂದು ತಿಳಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ

0: ಮತ್ತು ಉಗ್ರವಾದದ ವಿರುದ್ಧ ಒಗ್ಗಟ್ಟಿನಿಂದ ನಿಲ್ಲುವ ಮಹತ್ವವನ್ನು ನಾವು ಇಂದು ಒತ್ತಿ ಹೇಳಬೇಕಾದ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಶಾಂತಿ ಮತ್ತು ಸಾಮಾಜಿಕ ಸಾಮರಸ್ಯವು ಪ್ರಗತಿಪರ ಮತ್ತು ಸುರಕ್ಷಿತ ರಾಷ್ಟದ ಬಲವಾದ ಆಧಾರಸ್ತಂಭಗಳಾಗಿವೆ. ಭಾರತದ ಏಕತೆ ಮತ್ತು ಸ್ಥಿತಿಸ್ಥಾಪಕತ್ವದ ನಿರಂತರ ಮನೋಭಾವವು ಸಮಾಜವನ್ನು ವಿಭಜಿಸಲು ಪ್ರಯತ್ನಿಸುವ ಶಕ್ತಿಗಳ ಮೇಲೆ ಜಯ ಗಳಿಸುತ್ತಲೇ ಇದೆ ಎಂದು ಹೇಳಿದ್ದಾರೆ. ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಕೊಪ್ಪಳ ಜಿಲ್ಲಾಡಳಿತದ ವತಿಯಿಂದ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಪ್ರಮಾಣವಚನ ಬೋಧಿಸಿದರು. ಅಪರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ, ಜಿಲ್ಲಾ ಖಜಾನಾಧಿಕಾರಿಗಳಾದ ಕೆ ಸುರೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ನಿಕ್ಲಕ್ಕೇನಂದ್ರಲ್ಲರು ರೇಡಿಯೋ ನಿನಾದ 90.4 FM. ತುಳು ಪ್ರಸಾರಡು ಇತ್ತೆ ಪುತ್ತೂರು ನರಸಿಂಹ ನಾಯ್ಕ ಮೇರು ಪಂಡಿನ ಕೆಲವು ತುಳು ಪದುಕ್ಲಿನ ಕೇನಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಈತನೇಟ ಪುತ್ತೂರು ನರಸಿಂಹ ನಾಯಕ್ ಮೇರು ಪಂಡಿನ ಕೆಲವು ತುಳು ಪದಕಲಿನ ಕೇಂದ್ರ
1: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90 ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಈಗ ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಸಂಪನ್ನಗೊಳ್ಳಲಿದೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರ ಸೇರಿದಂತೆ ದೇಶದ ವಿವಿಧ 9 ಇಸ್ರೋ ಕೇಂದ್ರಗಳಲ್ಲಿ ಯುವ ವಿಜ್ಞಾನಿ ಕಾರ್ಯಕ್ರಮ ಯುವಿಕಾದಡಿ 9ನೇ ತರಗತಿ ಉತ್ತೀರ್ಣರಾದ 1,320 ವಿದ್ಯಾರ್ಥಿಗಳಿಗೆ ಕಳೆದ 5 ಆವೃತ್ತಿಗಳಲ್ಲಿ 2 ವಾರಗಳ ವಸತಿ ಸಹಿತ ತರಬೇತಿ ನೀಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಯುವಿಕಾ ಕುರಿತು ಮಾಹಿತಿ ನೀಡಿದ್ದಾರೆ ಇಸ್ರೋದ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಬಿಆರ್ ನಾಗೇಂದ್ರ.
2: ಭಾರತದ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳ 450 ವಿದ್ಯಾರ್ಥಿಗಳಿಗೆ ಈಗ ತರಬೇತಿಯನ್ನು ಕೊಡಲಾಗ್ತಿದೆ. ಕ್ಯಾಚ್ ದೆಮ್ ಯಂಗ್, ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸೂಕ್ತ ಅವಕಾಶವನ್ನು ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಪ್ರತಿ ರಾಜ್ಯದಿಂದಲೂ ಸುಮಾರು 10-15 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ದೇಶದ ವಿವಿಧೆಡೆ ಇರುವ 9 ಇಸ್ರೋ ಕೇಂದ್ರಗಳಲ್ಲಿ ಒಟ್ಟು 450 ವಿದ್ಯಾರ್ಥಿಗಳಿಗೆ ಈ ವರ್ಷ ಯುವಿಕಾ ತರಬೇತಿಯನ್ನು ನೀಡಲಾಗುತ್ತಿದೆ. ಬೆಂಗಳೂರಿನಲ್ಲಿರುವ ಯುಆರ್ ರಾವ್ ಉಪಗ್ರಹ ಕೇಂದ್ರವು ಇಸ್ರೋ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಪ್ರಸ್ತುತ ವರ್ಷದಲ್ಲಿ ಈ ಕೇಂದ್ರವು ಅಸ್ಸಾಂ, ಬಿಹಾರ್, ಕರ್ನಾಟಕ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ, ನಗರ್ ಹವೇಲಿ, ದಮನ್ ದಿಯು ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಯುವಿಕಾ ತರಬೇತಿಯನ್ನು ನೀಡುತ್ತಿದೆ. ಯುವಿಕಾ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಂತ್ರಜ್ಞಾನ, ಉಪಗ್ರಹ ಹಾಗೂ ರಾಕೆಟ್ಗಳ ಬಗ್ಗೆ ತರಗತಿಗಳನ್ನು ನಡೆಸಲಾಗುತ್ತದೆ. ಇಸ್ರೋ ಸಂಸ್ಥೆಯ ವಿವಿಧ ಪ್ರಯೋಗಾಲಯಗಳಿಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹೇಗೆ ಸಂಶೋಧನೆಗಳನ್ನು ನಡೆಸಲಾಗುತ್ತದೆ, ಉಪಗ್ರಹ ಹಾಗೂ ರಾಕೆಟ್ಗಳನ್ನು ನಿರ್ಮಿಸುವ ವಿಧಾನವನ್ನ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ತೋರಿಸಲಾಗುತ್ತದೆ. ವಿಜ್ಞಾನದ ಹಲವು ಪ್ರಯೋಗಗಳನ್ನು ಮೂಲ ವೈಜ್ಞಾನಿಕ ಸಿದ್ಧಾಂತಗಳ ಬಗ್ಗೆ ವಿವರಿಸಲಾಗುತ್ತದೆ. ಖ್ಯಾತ ಹಿರಿಯ ವಿಜ್ಞಾನಿಗಳು ಹಾಗೂ ಅಂತರಿಕ್ಷ ಯಾನಿಗಳೊಡನೆ ವಿದ್ಯಾರ್ಥಿಗಳ ಸಂವಾದ ನಡೆಸಲಾಗುತ್ತದೆ.
1: ರಾಜ್ಯದ ಅರಣ್ಯ ಮತ್ತು ಅರಣ್ಯದಂಚಿನಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯಗಳ 50,000ಕ್ಕೂ ಅಧಿಕ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಸಲು 269 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗಾಗಿ 34 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸಲಾಗಿದೆ. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ 73,982 ವಿದ್ಯಾರ್ಥಿಗಳಿಗೆ 176 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ 200 ಹಾಸಿಗೆಗಳ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು 100 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ಕೆ ಪಾಟೀಲ್ ಮಾಹಿತಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಎನ್ಜಿಇಎಫ್ ಲಿಮಿಟೆಡ್ ಸಂಸ್ಥೆಗೆ ನೀಡಿದ ದುಡಿಯುವ ಬಂಡವಾಳ ರೂಪದ ಸಾಲ 2 ಕೋಟಿ ರೂಪಾಯಿಗಳು ಮತ್ತು ಅದರ ಮೇಲಿನ ಬಡ್ಡಿ 4 ಕೋಟಿ ರೂಪಾಯಿ ಸೇರಿ ಒಟ್ಟು 6 ಕೋಟಿ ಹಾಗೂ 10 ಕೋಟಿ ರೂಪಾಯಿಗಳ ಬಡ್ಡಿರಹಿತ ಸಾಲವನ್ನು ಇಕ್ವಿಟಿಯಾಗಿ ಪರಿವರ್ತಿಸಲು ಸಂಪುಟ ಸಭೆ ನಿರ್ಧರಿಸಿದೆ. ಪಾರಿಸಾರಿಕ ವ್ಯವಸ್ಥೆ, ವನ್ಯಜೀವಿ ಮತ್ತು ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆಯ ಪ್ರಾಮುಖ್ಯತೆ ಬಗ್ಗೆ ಜನಜಾಗೃತಿ ಮೂಡಿಸುವ ದಿನವೆಂದು ವಿಶ್ವಸಂಸ್ಥೆ ಮೇ 22ನ್ನು ಜಾಗತಿಕ ಜೀವವೈವಿಧ್ಯ ದಿನವೆಂದು ಘೋಷಿಸಿದೆ. ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು ಎಂಬ ಧ್ಯೇಯದೊಂದಿಗೆ ಸಮುದಾಯ ಸಂಚಾಲಿತ ಸಣ್ಣ ಪ್ರಯತ್ನಗಳ ಮೇಲೆ ಜಾಗತಿಕ ಸಂರಕ್ಷಣಾ ಗುರಿಗಳ ಯಶಸ್ಸು ಹೆಚ್ಚು ಅವಲಂಬಿತವಾಗಿದೆ ಎಂಬುದನ್ನು ಸಾರುವ ದಿನ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಮಾವು ಬೆಳೆಗಾರರ ಬಳಗ ಬೆಳೆಗಾರರಿಂದ ಬಳಕೆದಾರರಿಗೆ ಎಂಬ ಧ್ಯೇಯದೊಂದಿಗೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ಸಾವಯವ ಮಾವು ಮೇಳವನ್ನು ಕಳೆದ 1ನೇ ತಾರೀಖಿನಿಂದ ಆರಂಭಿಸಿದೆ. ರಾಸಾಯನಿಕ ಮುಕ್ತ ಉತ್ತಮ ಗುಣಮಟ್ಟದ ಹಾಗೂ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ಸ್ವತಃ ಮಾವು ಬೆಳೆಗಾರರೇ ನೇರವಾಗಿ ಮಾರಾಟಕ್ಕೆ ಅಣಿಗೊಳಿಸಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಮಾವು ಕೃಷಿಕ ಹಾಗೂ ಧಾರವಾಡದ ಮಾವು ಬೆಳೆಗಾರರ ಬಳಗದ ಗೌರವ ಅಧ್ಯಕ್ಷ ಡಾ ರಾಜೇಂದ್ರ ಪೋದ್ದಾರ್.
6: ಧಾರವಾಡದ ಮಾವು ಬೆಳೆಗಾರ ಬಳಗದ ವತಿಯಿಂದ ಮಾವಿನ ಹಣ್ಣಿನ ಮಾರಾಟದ ಪ್ರಯತ್ನದ ಭಾಗವಾಗಿ May 1ನೇ ತಾರೀಖಿನಿಂದ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ನೇರ ಮಾರಾಟವನ್ನು ಪ್ರಾರಂಭ ಮಾಡಿದ್ವಿ. ಬೆಳೆಗಾರರಿಂದ ಬಳಕೆದಾರರಿಗೆ ಅಂತ ಒಂದು ಘೋಷವಾಕ್ಯದೊಂದಿಗೆ ಕಳೆದ 4 ವರ್ಷದಿಂದ ಮಾಡ್ತಾ ಇದೀವಿ. ಸುಮಾರು 8-10 ಬೆಳೆಗಾರರು ಸಾವಯವವಾಗಿ ಯಾವುದೇ ರಸಾಯನಿಕ ಬಳಸದೆ ಅವನ್ನು ಮಾಗಿಸಿ ಹಣ್ಣುಗಳನ್ನು ಮಾರಾಟ ಮಾಡುವಂತಹ ವ್ಯವಸ್ಥೆ ಮಾಡಿದೆವು. ವೈಜ್ಞಾನಿಕ ಪದ್ಧತಿ ಆಧಾರದ ಮೇಲೆ ಉತ್ಪಾದನೆ ಮಾಡಿ ಅದನ್ನು ರಾಸಾಯನಿಕ ರಹಿತವಾಗಿ ಮಾಗಿಸಿ ಮಾರಾಟ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಈ ಹಣ್ಣು ಉತ್ತಮ, ಅದಕ್ಕೆ ತಾವು ಹೆಚ್ಚಿನ ಬೆಲೆ ಕೊಡಲಿ ಅಂತ ನಮ್ಮ ವಿನಂತಿ ಇದೆ. ಇದು ಕೇವಲ ಮಾರಾಟ ವ್ಯವಸ್ಥೆ ಅಲ್ಲ, ಇದು ವಿನ್-ವಿನ್. ಬೆಳೆಗಾರಿಗೂ ಒಳ್ಳೆಯದಾಗಬೇಕು ಮತ್ತು ಬಳಕೆದಾರಿಗೂ ಆರೋಗ್ಯಪೂರ್ಣವಾದ ಹಣ್ಣು ಸಿಗಬೇಕಂತ ಉದ್ದೇಶದಿಂದ, ರೈತರಿಗೆ ಲಾಭ ಕೂಡ ಆಗಲಿನಂತ ಉದ್ದೇಶದಿಂದ ಈ ನೇರ ಮಾರಾಟ ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿದೀವಿ. ರೈತರ ವಿಶೇಷವಾಗಿ ಮಾವು ಬೆಳೆಗಾರರ ಪರಿಶ್ರಮಕ್ಕೆ ಮತ್ತು ಪ್ರಯತ್ನಕ್ಕೆ ತಾವು ಸಹಾಯ ಸಹಕಾರ ನೀಡಿ ಉತ್ತೇಜನಕಾರಿಯಾದ ಬೆಲೆ ಕೊಟ್ಟು ಹಣ್ಣನ್ನು ಖರೀದಿ ಮಾಡಿ ರೈತರಿಗೆ ಒಂದು ಅಭಯಹಸ್ತ ನೀಡಿದಂಗೆ ಆಗ್ತದೆ. ಧನ್ಯವಾದಗಳು.
1: ಆಕಾಶವಾಣಿ 90 ಹಿನ್ನೆಲೆ ಆಕಾಶವಾಣಿ ಮೈಸೂರು ಕೇಂದ್ರ ಮಂಡ್ಯದ KVS ಭವನದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಆಯೋಜಿಸಿತ್ತು. ವಿಶ್ರಾಂತ ಪ್ರಾಂಶುಪಾಲರಾದ ಡಾ ಲೀಲಾ ಅಪ್ಪಾಜಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಬಾನುಲಿ ನಾಟಕಗಳು ಕುರಿತು ಜಿ ಶಾಂತಕುಮಾರ್, ವಿಶೇಷ ರೂಪಕ ಮತ್ತು ಸಾಕ್ಷಿಚಿತ್ರ ಕುರಿತು ಬಿ ದಿಗ್ವಿಜಯ್ ಹಾಗೂ ಚಿಂತನ ಮತ್ತು ಭಾಷಣಗಳ ಕುರಿತು ಮೈಸೂರು ಉಮೇಶ್ ಬಾನುಲಿ ಬರವಣಿಗೆ ಕಾರ್ಯಾಗಾರ ನಡೆಸಿಕೊಟ್ಟರು. ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಕವಿಗಳು ಕವಿತೆ ವಾಚಿಸಿದರು. ಆಕಾಶವಾಣಿ ಮೈಸೂರು ಕೇಂದ್ರದ ಸಹಾಯಕ ನಿರ್ದೇಶಕ ಮಂಜುನಾಥ್ ಎನ್ ಬೇದ್ರೆ ಹಾಗೂ ಕಾರ್ಯಕ್ರಮ ನಿರ್ವಾಹಕ ಎನ್ ಕೇಶವಮೂರ್ತಿ ಕಾರ್ಯಾಗಾರ ಸಂಯೋಜಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ಭಯೋತ್ಪಾದನಾ ವಿರೋಧಿ ದಿನದ ಪ್ರಮಾಣವಚನ ಸ್ವೀಕಾರವನ್ನು ರಾಜ್ಯದ ಎಲ್ಲ ಜಿಲ್ಲಾಡಳಿತಗಳು ಕೈಗೊಂಡ ವರದಿಗಳು ಬಂದಿವೆ. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಇಂದಿನಿಂದ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆ ತ್ಯಾವರೆಕೊಪ್ಪದ ಹುಲಿ ಸಿಂಹಧಾಮದ ಸಫಾರಿ ವೀಕ್ಷಣೆಗೆ ಮಂಗಳವಾರ 26ರಂದು ಅವಕಾಶ ಕಲ್ಪಿಸಲಾಗಿದೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಇಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣವಾಣಿ ಕಾರ್ಯಕ್ರಮದಲ್ಲಿ ಪೊಲೀಸ್ ಆಯುಕ್ತ ಡಾ ಎಸ್ಡಿ ಶರಣಪ್ಪ ಅವರ ನೇರ ಫೋನ್ಇನ್ ಕಾರ್ಯಕ್ರಮ ಏರ್ಪಡಿಸಿದೆ. July 11ರಂದು ರಾಜ್ಯದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿತವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGov.in ಮೂಲಕ ಹಂಚಿಕೊಳ್ಳಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನೀನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಮಕ್ಕಳ ಚಿಕಿತ್ಸಾ ವಿಭಾಗದ ಡಾಕ್ಟರ್ ನಿಖಿತಾ ಮಿರ್ಲೆ ಇವರು ನಮ್ಮೊಂದಿಗಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

0: ಡಾಕ್ಟರ್ ನಿಖಿತಾ ಮಿರ್ಲೆ ಇವರು ಶ್ವಾಸಕೋಶ ಸಂಬಂಧಿ ವಿಶೇಷ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಇವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಕಾಡುವ ಅಂದ್ರೆ ಮಕ್ಕಳಲ್ಲಿ ಶ್ವಾಸಕೋಶ ಸಂಬಂಧಿ ಯಾವುದೆಲ್ಲ ಸಮಸ್ಯೆಗಳು ಬರ್ತದೆ, ನಿವಾರಿಸುವುದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮೊದಲನೇದಾಗಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಅಂತ ಹೇಳುವಾಗ ಯಾವ್ದೆಲ್ಲ ಕಾಮನ್ ಆಗಿ ಸಮಸ್ಯೆಗಳು ಕಾಡುತ್ತೆ?
1: ಈಗ ನೀವು ಹೇಳ್ದಂಗೆ ಜನರಲ್ ಪೀಡಿಯಾಟ್ರಿಕ್ಸ್ ಅಂತ ಬಂದಾಗ ಮಕ್ಕಳು ಕಾಮನ್ ಆಗಿ ಒಂದು ಆಸ್ಪತ್ರೆಗೆ ಬರೋದು ಶೀತ, ಕೆಮ್ಮು, ನೆಗಡಿ, ಪದೇ ಪದೇ ಕೆಮ್ಮು ಜ್ವರ ಬರೋದು, ಇದೆಲ್ಲ ಕಾಮನ್. ಇದಕ್ಕೆ ಹಲವಾರು ಕಾರಣ ಇರುತ್ತೆ. ಮೋಸ್ಟ್ ಕಾಮನ್ ಕಾರಣಗಳು ಮಕ್ಕಳಲ್ಲಿ ಬರೋದು ಅಂದರೆ ನಿಮೋನಿಯಾಯಿಂದ ಆಗಿರ್ಬೋದು, ಅಲರ್ಜಿಗಳಿಂದ ಆಗಿರ್ಬೋದು, ಆಸ್ತ್ಮಾಯಿಂದ ಆಗಿರ್ಬೋದು, ಅಥವಾ ಇನ್ಫೆಕ್ಷನ್ಸಿಂದ ಆಗಿರ್ಬೋದು. ಇದು ಕಾಮನ್ ಆಗಿ ಮಕ್ಕಳಿಗೆ ಬರೋ ಅಂಥದ್ದು. 50-60% ಆಫ್ ದಿ OPD ಕೇಸಸ್ ನಮಗೆ ಲಂಗ್ ಇನ್ಫೆಕ್ಷನಿಂದ ಕೂಡ ಬರುತ್ತೆ.
0: ಅಸ್ತಮಾ ಅಂತ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತೇವೆ, ಈ ಮಕ್ಕಳಲ್ಲಿ ಕಾಡುವಂತ ಅಸ್ತಮಾದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಾ?
1: ಸೊ ಅಸ್ತಮಾ ಅಂದ್ರೆ ಏನು ಅಂದ್ರೆ ಎಲ್ಲಾ ಮಕ್ಕಳನ್ನು ಕೆಮ್ಮು ಜ್ವರ, ಇದು ಮೋಸ್ಟ್ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಮಕ್ಕಳಲ್ಲಿ ಬರೋದು ಕಾಮನ್ ಅಂದ್ರೆ ಶೀತ, ಕೆಮ್ಮು, ನೆಗಡಿ. 50-60% ಆಫ್ ದಿ ಮಕ್ಕಳು ನಮ್ಮ ಆಸ್ಪತ್ರೆಗೆ ಬರ್ತಾರೆ ಅಂದ್ರೆ ಅದು ಶೀತ, ಕೆಮ್ಮು, ನೆಗಡಿ ಅಂತಾನೆ ಇರುತ್ತೆ. ಎಲ್ಲಾ ಶೀತ, ಕೆಮ್ಮು, ನೆಗಡಿ ಎಲ್ಲ ಅಸ್ತಮಾ ಅಲ್ಲ. ಅಸ್ತಮಾ ಅಂದ್ರೆ ಕ್ರೋನಿಕ್ ಡಿಸೀಸ್, ಅದು ವಿಂಡ್ ಪೈಪ್ ನಲ್ಲಿ ಆಗುವಂತ ಡಿಸೀಸ್ ಆಗುತ್ತೆ. ಇದು ಯೂಶಲಿ ಮೋರ್ ದನ್ 5 ಇಯರ್ಸ್ ನವ್ರಿಗೆ ನಾವು ಆಸ್ತಮಾ ಅಂತ ಇದ್ದವ್ರಿಗೆ ಆಸ್ತಮಾ ಅಂತ ಹೇಳ್ತೀವಿ. ಆಸ್ತಮಾ ಅಂದ್ರೆ ಮಕ್ಕಳು ಹೆಂಗೆ ಬರ್ತಾರೆ, ಯೂಶಲಿ ಕೆಮ್ಮಿಂದ ಬರ್ತಾರೆ. ಅದೇ ಸ್ವಲ್ಪ ಮಕ್ಕಳು ದೊಡ್ಡವರಾಗ್ತಿದ್ದಂಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಮತ್ತೆ ಸೌಂಡ್ ಬರುತ್ತೆ ಅಂದ್ರೆ ವೀಸಿಂಗ್ ಅಂತ ಹೇಳ್ತೀವಿ, ವಿಸಿಲ್ ತರ ಸೌಂಡ್ ಬರೋದು ಉಸಿರಾಡಬೇಕಾದ್ರೆ, ಅಥವಾ ಏನಾದ್ರೂ ಆಟ ಆಡಬೇಕಾದ್ರೆ ದಮ್ಮು ಕಟ್ಟೋದು, ಇದೆಲ್ಲ ಸಿಂಪ್ಟಮ್ಸ್ ಆಸ್ತಮಾದಲ್ಲಿ ಇರುತ್ತೆ.
0: ಈ ತರದ ಆರಂಭದಲ್ಲಿ ಏನಾದ್ರೂ ಅದಕ್ಕೆ ಲಕ್ಷಣ ಅಂತ ಇರುತ್ತಾ ಈ ತರ ಕಾಯಿಲೆಗಳು?
1: ಹೌದು, ಯಾವಾಗ ನಿಮ್ಮ ಮಕ್ಕಳಿಗೆ ಪದೇ ಪದೇ ಕೆಮ್ಮು ಬರ್ತಾ ಇದೆ, ವೀಸಿಂಗ್ ಬರ್ತಾ ಇದೆ, ಮಲಗಬೇಕಾದ್ರೆ ಕೆಮ್ಮಾಗೋದು, ಅಥವಾ ಅಲರ್ಜಿಕ್ ಸಿಂಪ್ಟಮ್ಸ್, ಅಲರ್ಜಿಕ್ ಸಿಂಪ್ಟಮ್ಸ್ ಅಂದ್ರೆ ಪದೇ ಪದೇ ಸೀನೋದು ಅಥವಾ ಮೂಗಿಂದ ಸೋರೋದು, ಮೂಗು ಬ್ಲಾಕ್ ಆಗೋದು, ಕಣ್ಣು ಉಜ್ಜೋದು, ಮೂಗು ತುರಿಸೋದು, ಇದೆಲ್ಲ ಅಲರ್ಜಿಕ್ ಸಿಂಪ್ಟಮ್ಸ್. ಇದೆಲ್ಲ ಇದ್ದಾಗ ಆಸ್ತಮಾ ಇರುತ್ತೆ. ಇಂಥ ಯಾವುದೇ ಸಿಂಪ್ಟಮ್ಸ್ ಇದ್ದಾಗ ನೀವು ಅಕಸ್ಮಾತ್ ಬಂದಾಗ ನಾವು ಟೆಸ್ಟ್ಗಳು ಮಾಡಿ ಅದು ಆಸ್ತಮಾನ ಅಲ್ವಾ ಅಂತ ಗೊತ್ತಾಗ್ಲಿಕ್ಕಾಗುತ್ತೆ. ಸೊ ಯೂಶಲಿ ಈ ಆಸ್ತಮಾ ಇದ್ದ ಮಕ್ಕಳಲ್ಲಿ ನಾ ಹೇಳ್ದಂಗೆ ಸಿಂಪ್ಟಮ್ಸ್ ಕೆಮ್ಮು ಇದೆಲ್ಲ ಇರುತ್ತೆ. ಸ್ವಲ್ಪ ಮಕ್ಕಳಿಗೆ ಆಸ್ತಮಾ ಇದ್ದವ್ರು ಕೂಡ ಸಿಂಪ್ಟಮ್ಸ್ ಇರಲ್ಲ, ಲೇಟರ್ ಆನ್ ಬೆಳೀತಾ ಬೆಳೀತಾ ಸಿಂಪ್ಟಮ್ಸ್ ಬರುತ್ತೆ. ಈ ಮಕ್ಕಳು ಏನ್ ಮಾಡ್ತಾರೆ, ಯೂಶಲಿ ಶೀತ, ಕೆಮ್ಮು ಅಥವಾ ಈ ವೀಸಿಂಗ್ ಇದ್ದಾಗ ಮಾತ್ರ ಸಿಂಪ್ಟಮ್ಸ್ ತಗೊಳ್ತಾರೆ. ಈ ಪ್ರಿವೆನ್ಷನ್ ಅನ್ನೋದು ಯೂಶಲಿ ಮಕ್ಕಳು ತಗೊಳ್ಳಲ್ಲ. ಈ ಪ್ರಿವೆನ್ಷನ್ ಯಾತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಆಸ್ತಮಾದಲ್ಲಿ ಅಂದ್ರೆ, ಆಸ್ತಮಾದಲ್ಲಿ ಏನಾಗುತ್ತೆ, ವಿಂಡ್ ಪೈಪ್ ಅಂತ ಇರುತ್ತೆ, ಅಂದ್ರೆ ಎಲ್ಲಿ ಉಸಿರು ಗಾಳಿ ಒಳಗೆ ಹೋಗಿ ಹೊರಗಡೆ ಬರೋ ಅಂತ ವಿಂಡ್ ಪೈಪ್ ಇರುತ್ತೆ, ಅದರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಎಂತ ಪ್ರಾಬ್ಲಮ್ ಆಗ್ಬೋದು ಆಸ್ತಮಾದಲ್ಲಿ? 3 ತರ ಪ್ರಾಬ್ಲಮ್ ಆಗ್ಬೋದು. ಒಂದು, ಅದ್ರಲ್ಲಿ ಸುತ್ತ ಇರೋ ಮಸಲ್ಸ್ ಟೈಟ್ ಆಗ್ಬೋದು. ಇನ್ನೊಂದು, ಅಲ್ಲಿ ಇನ್ಫ್ಲಮೇಷನ್ ಅಥವಾ ಸ್ವೆಲ್ಲಿಂಗ್ ಅಂದ್ರೆ ಒಳಗಡೆ ಇರೋ ಸೀಲಿಯ ಎಪಿಥೀಲಿಯಂ ಸ್ವೆಲ್ಲಿಂಗ್ ಆಗ್ಬೋದು, ಅಥವಾ ಜಾಸ್ತಿ ಮ್ಯೂಕಸ್ ಅಥವಾ ಕಫ ಕಟ್ಬೋದು. ಈ ತರ ಆದಾಗ ಉಸಿರು ತಗೊಳ್ಳಿಕ್ಕೆ ಅಥವಾ ಉಸಿರು ಬಿಡೋದಕ್ಕೆ ಮಕ್ಕಳಿಗೆ ಕಷ್ಟ ಆಗುತ್ತೆ, ಇದು ಆಸ್ತಮಾ ಅಂತಾರೆ. ಸೊ ಪ್ರಿವೆನ್ಷನ್ ಹೆಂಗೆ ಮಾಡ್ಬೋದು? ಯೂಶಲಿ ಆಸ್ತಮಾ ಅಂದ್ರೆ ಕ್ರೋನಿಕ್ ಇಲ್ನೆಸ್ ಅಂತ ನಾವು ಹೇಳ್ತೀವಿ ಡೆಫಿನೇಷನ್, ಅಂದರೆ ಸುಮಾರು ದಿನಗಳಿಗೆ ಅಥವಾ ತಿಂಗಳ ತನಕ ಇರುವಂತದ್ದು. ಸೊ ಹಂಗಾಗಿ ಪ್ರಿವೆನ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿವೆನ್ಷನ್ ಅಂದ್ರೆ ನೀವು ಯಾವ ತರ ಪ್ರಿವೆಂಟ್ ಮಾಡ್ಬೋದು? ಯೂಶಲಿ ಇನ್ಹೇಲರ್ಸ್ ಇಸ್ ದಿ ಬೆಸ್ಟ್ ಮೆಥಡ್. ಇನ್ಹೇಲರ್ಸ್ ಅಂದ್ರೆ ಏನು, ನೀವು ನೋಡಿರ್ತೀರ, ಪಂಪ್ ತಗೊಳ್ಳುವಂಥದ್ದು, ಇದೆಲ್ಲ ಪ್ರಿವೆನ್ಷನ್. ಪ್ರಿವೆನ್ಷನ್ ಯಾಕೆ ಬೇಕು? ಆಸ್ತಮಾ ಸಿಂಪ್ಟಮ್ಸ್ ಇಲ್ಲದೆ ಇದ್ದಾಗ್ಲೂ ಮಕ್ಕಳಲ್ಲಿ ಈ ತರ ನಾ ಹೇಳಿದ್ದು ಸಿಂಪ್ಟಮ್ಸ್ ಇರುತ್ತೆ, ಅಂದ್ರೆ ಉಸಿರಾಡೋ ವಿಂಡ್ ಪೈಪ್ ಸಣ್ಣದಾಗಿರ್ಬೋದು ಈತ. ಸೊ ಹಂಗಾಗಿ ನೀವು ಪ್ರಿವೆನ್ಷನ್ ತಗೊಂಡ್ರೆ ಪದೇ ಪದೇ ಶೀತ ಕೆಮ್ಮು ಬರೋದಾಗ್ಲಿ ಅಥವಾ ಆಸ್ತಮಾ ಅಟ್ಯಾಕ್ಸ್ ಅಂತಾರೆ ಅಂದ್ರೆ ಸಿಂಪ್ಟಮ್ಸ್ ಸಿವಿಯರ್ ಆಗೋದಾಗ್ಲಿ, ಪದೇ ಪದೇ ಹಾಸ್ಪಿಟಲ್ ಅಡ್ಮಿಷನ್ ಆಗೋದಾಗ್ಲಿ, ನೆಬುಲೈಸೇಷನ್ ತಗೊಳ್ಳೋದಾಗ್ಲಿ ಕಡಿಮೆ ಆಗುತ್ತೆ. ಸೊ ನೀವು ಪ್ರಿವೆನ್ಷನ್ ಅಥವಾ ಇನ್ಹೇಲರ್ಸ್ ತಗೊಳ್ಳೋದ್ರಿಂದ ಇದೆಲ್ಲ ನಿಮ್ಮ ಮಗುಗೆ ಕಡಿಮೆ ಅಟ್ಯಾಕ್ಸ್ ಆಗುತ್ತೆ.
0: ಈಗ ಸಾಮಾನ್ಯವಾಗಿ ಈ ಶ್ವಾಸಕೋಶ ಸಂಬಂಧಿ ಅಂದ್ರೆ ಅಸ್ತಮಾ ನೀವು ಹೇಳಿದ್ರಿ ಈಗಾಗಲೇ, ಈ ತರದೆಲ್ಲ ಬರೋದಕ್ಕೆ ಮುಂಚೆ ಸ್ವಲ್ಪ ಫುಡ್ ಕಂಟ್ರೋಲ್ ಕೂಡ ಬೇಕಾಗುತ್ತೆ. ಲೈಕ್ ಈಗ ಆಯಿಲ್ ಮಿಕ್ಸ್ಡ್ ಫುಡ್ಗಳಾಗಿರ್ಬೋದು ಅಥವಾ ಬೇರೆ ರೀತಿಯಾದ ಫುಡ್ಗಳನ್ನು, ಅದನ್ನು ತಾವು ಏನಾದ್ರೂ ಸಜೆಸ್ಟ್ ಮಾಡೋದಾದ್ರೆ ಯಾವ ರೀತಿ ಕಂಟ್ರೋಲ್ ಮಾಡಬಹುದು ನಾವೇ?
1: ಸೊ ಆಸ್ತಮಾದಲ್ಲಿ ನೀವು ಖಂಡಿತ ಕಂಟ್ರೋಲ್ ಮಾಡಬಹುದು. ಆಸ್ತಮಾ ಹೆಂಗೆ ಕಂಟ್ರೋಲ್? ಯೂಶಲಿ ಇಟ್ ಇಸ್ ಇನ್ಹೆರೆಂಟ್ ಡಿಸಾರ್ಡರ್, ಅಂದ್ರೆ ಅಕಸ್ಮಾತ್ ತಂದೆ ತಾಯಿಗೆ ಇದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಅಲರ್ಜಿ ಪ್ರೋನ್, ಅಂದ್ರೆ ಸ್ವಲ್ಪ ಮಕ್ಕಳಿಗೆ ಅಲರ್ಜಿಯಿಂದ ಬೇಗ ರಿಯಾಕ್ಷನ್ ಆಗುತ್ತೆ, ಅಂತವ್ರು ಅಲರ್ಜಿನ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಹೆಂಗೆ ಅಲರ್ಜಿನ ಹೆಂಗ್ ಅವಾಯ್ಡ್ ಮಾಡೋದು, ಇದು ಕಾಮನ್ ಪ್ರಶ್ನೆ ಪೇರೆಂಟ್ಸ್ಗೆ. ಫಸ್ಟ್ ಏನು ಅಂದ್ರೆ ಕಾಮನ್ ಅಲರ್ಜನ್ಸ್ ಯಾವ್ಯಾವ್ದು ಅಂದ್ರೆ ಡಸ್ಟ್ ಆಗಿರ್ಬೋದು ಅಥವಾ ಮೋಲ್ಡ್ ಆಗಿರ್ಬೋದು, ಫಂಗಸ್, ಗೋಡೆ ಮೇಲೆ ಫಂಗಸ್ ಕೂತಿರೋದಾಗ್ಲಿ, ಡಸ್ಟ್ ಯೂಶಲಿ ಕಾರ್ಪೆಟ್ಸ್ ನಲ್ಲಿ ಬೆಡ್ ಮೇಲೆ ಇರೋದೆಲ್ಲ, ಇದೆಲ್ಲ ಕ್ಲೀನ್ ಆಗಿ ಮಾಡೋದು ಒಂದು. ಇನ್ನೊಂದು, ಮನೆಯಲ್ಲಿ ಸ್ವಲ್ಪ ಜನ ಪ್ರಾಣಿ ಪಕ್ಷಿಗಳೆಲ್ಲ ಇದ್ರೆ ಅದರದ್ದು ಫರ್ ಅಂತಾರೆ, ಅದರದ್ದು ಕೂದಲಿಂದ ಕೂಡ ಇದು ಅಲರ್ಜಿಕ್ ಆಗ್ಬೋದು. ಇನ್ನೊಂದು ಮನೇಲಿ ಯಾರಾದ್ರೂ ಸ್ಮೋಕರ್ಸ್ ಇದ್ರೆ, ಮನೇಲೇ ಸ್ಮೋಕ್ ಮಾಡೋದು, ಮಕ್ಕಳು ಮುಂದೆ ಸ್ಮೋಕ್ ಮಾಡೋದು, ಅಥವಾ ಸ್ಮೋಕ್ ಮಾಡಿ ಹ್ಯಾಂಡ್ ವಾಶ್ ಮಾಡದೆ ಮಕ್ಕಳ ಹತ್ರ ಬಂದು ಮಾತಾಡೋದು, ಇದೆಲ್ಲಾನು ಅಲರ್ಜಿನ್ ಆಗುತ್ತೆ. ಅಥವಾ ಡಸ್ಟ್ ಪೊಲ್ಯೂಷನ್ಗೆ ಹೋಗೋದು, ದಿವಾಲಿಗೆ ಹೋಗ್ಬೇಕಾದ್ರೆ ಪೊಲ್ಯೂಷನ್ ಜಾಸ್ತಿ ಇರೋ ಕಡೆ ಹೋಗೋದು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ.
0: ಈಗ ಸಾಮಾನ್ಯವಾಗಿ ಕೆಲವರೆಲ್ಲ ಕೋಲ್ಡ್ ವಾಟರ್ ಆಗಿರ್ಬೋದು ಅಥವಾ ಬಿಸಿ ಮಾಡದಂತಹ ಫುಡ್ಗಳನ್ನೆಲ್ಲ ತಗೊಳ್ತಾರೆ, ಅಂತವರಿಗೆ ನಿಮ್ಮ ಸಜೆಷನ್?
1: ಫುಡ್ ಅಂತ ಬಂದಾಗ ಮಕ್ಕಳಿಗೆ ಹುಟ್ಟದಾಗ್ಲಿಂದ 6 ಮಂತ್ಸ್ ನಾವ್ ಹೇಳೋದು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಅಂದ್ರೆ ಎದೆ ಹಾಲು ಬಿಟ್ಟು ಇನ್ನೇನು ಬೇಕಾಗೋದಿಲ್ಲ. 6 ಮಂತ್ಸ್ ತನಕ ಮಗುಗೆ ಏನೇನ್ ನ್ಯೂಟ್ರಿಷನ್ಸ್ ಬೇಕೋ ಎಲ್ಲ ಎದೆ ಹಾಲಿನಲ್ಲೇ ಇರುತ್ತೆ. ಸೊ 6 ತಿಂಗಳ ಪ್ರಾಯದ ತನಕ ಎದೆ ಹಾಲು ಮಾತ್ರ ಸಾಕಾಗತ್ತೆ, ಇದು ಬಿಟ್ಟು ಒಂದು ಹನಿ ನೀರು ಕೂಡ ಬೇಕಾಗೋದಿಲ್ಲ. 6 ತಿಂಗಳ ಆದ್ಮೇಲೆ ನೀವು ಮಿಕ್ಕಿದಂತೆ ಕಾಂಪ್ಲಿಮೆಂಟರಿ ಫೀಡ್ಸ್ ಅಂತ ಹೇಳ್ಬೋದು, ರಾಗಿ ಮಣ್ಣಿ ಆಗಿರ್ಬೋದು, ಇದೆಲ್ಲ ಶುರು ಮಾಡಬಹುದು. 1 ವರ್ಷದ ಆದ್ಮೇಲೆ ತಂದೆ ತಾಯಿ ಏನೇನ್ ತಿಂತಾರೋ ಎಲ್ಲ ಕೂಡ ಮಕ್ಕಳಿಗೆ ಕೊಡಬಹುದು. ಸೊ ಮೇನ್ ಫುಡ್ ನಲ್ಲಿ ಏನು ಅಂದ್ರೆ ಅವಾಯ್ಡ್ ಮಾಡೋದು ಹೇಳೋದು ಜಂಕ್ ಫುಡ್, ಈ ಕುರ್ಕುರೆ ಆಗ್ಲಿ, ಲೇಸ್ ಆಗ್ಲಿ, ಆಯಿಲಿ ಫುಡ್ ಆಗ್ಲಿ, ಐಸ್ ಕ್ರೀಮ್ ಗಳಾಗ್ಲಿ, ಚಾಕ್ಲೇಟ್ಸ್ ಆಗ್ಲಿ, ಇದರಿಂದ ಯಾವುದು ನ್ಯೂಟ್ರಿಷನ್ ಸಿಗಲ್ಲ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಮಕ್ಕಳಿಗೆ ಕಾಫಿ, 1 ವರ್ಷಕ್ಕೆ ಕಾಫಿ ಕುಡಿಯೋ ಅಭ್ಯಾಸ, ಟೀ ಕುಡಿಯೋ ಅಭ್ಯಾಸ, ಬಿಸ್ಕೆಟ್ಸ್ ತಿನ್ನೋ ಅಭ್ಯಾಸ, ಇದನ್ನೆಲ್ಲ ಬಿಡ್ಬೇಕಾಗತ್ತೆ. ಬಿಸ್ಕೆಟ್ ಗಳಲ್ಲಿ ನ್ಯೂಟ್ರಿಯಂಟ್ ಬಿಸ್ಕೆಟ್ ಅಂತ ಹೇಳ್ತಾರೆ, ಅದರಿಂದ ನ್ಯೂಟ್ರಿಯನ್ಸ್ ಸಿಗಲ್ಲ. ನಿಮ್ಗೆ ಮಗುಗೆ ಒಳ್ಳೆ ನ್ಯೂಟ್ರಿಯನ್ಸ್ ಬೇಕು ಅಂದ್ರೆ ಕರೆಕ್ಟ್ ಆಹಾರ ಬೇಕು, ಫ್ರೂಟ್ಸ್ ತಿನ್ಬೇಕು, ವೆಜಿಟೇಬಲ್ಸ್ ತಿನ್ಬೇಕು. ಇದರಲ್ಲಿ ನಿಮ್ಗೆ ಮೈಕ್ರೋ ನ್ಯೂಟ್ರಿಯನ್ಸ್, ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಸಿಗತ್ತೆ, ಒಳ್ಳೆ ಇಮ್ಯುನಿಟಿ ಬರುತ್ತೆ.
0: ಈಗ ಸಾಮಾನ್ಯವಾಗಿ ನಾವು ನೋಡಿದಾಗ ಸಣ್ಣ ಮಕ್ಕಳಿಗೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಎಲ್ಲ ಆಗಾಗ ಶುರು ಆಗುತ್ತೆ, ಅದಕ್ಕೆ ಹೇಗೆ ನಾವು ಪ್ರಿಕಾಷನ್ ತಗೊಳ್ಬಹುದು ಅಥವಾ ನೀವು ಹೇಗೆ ಸಜೆಸ್ಟ್ ಮಾಡ್ತೀರಾ?
1: ಸೊ ಬ್ರೀದಿಂಗ್ ಪ್ರಾಬ್ಲಮ್ಸ್ ಅಂದ್ರೆ ಯೂಶಲಿ ಮಗುಗೆ ಒಂದು ಇನ್ಫೆಕ್ಷನ್ ಬರುತ್ತೆ ಅಂದ್ರೆ ಸುತ್ತಮುತ್ತ ಇರೋ ಗಾಳಿಯಿಂದ ಇನ್ಫೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ, ಇಲ್ಲ ಡಸ್ಟ್ ಎಕ್ಸ್ಪೋಜರ್ ಇಂದ. ನಾ ಹೇಳ್ದಂಗೆ ಡಸ್ಟ್ ಎಕ್ಸ್ಪೋಜರ್ ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಪ್ಲಸ್ ಅವ್ರಿಗೆ ಏನಾದ್ರೂ ಗೊತ್ತಿರೋ ಫುಡ್ ಅಲರ್ಜಿ ಇದ್ರೆ ಆ ಫುಡ್ ನ ತಗೊಳ್ಳೋದು ಅವಾಯ್ಡ್ ಮಾಡಬೇಕಾಗತ್ತೆ. ಅಥವಾ ಅಕ್ಕಪಕ್ಕ ಮನೆಯಲ್ಲಿ ಅಥವಾ ಸ್ಕೂಲ್ ನಲ್ಲಿ ಯಾರಿಗಾದ್ರೂ ಇನ್ಫೆಕ್ಷನ್ ಇದ್ರೆ ಆ ಮಕ್ಕಳ ಹತ್ರ, ಯೂಶಲಿ ಸ್ಕೂಲ್ಗೆ ಹೋಗೋರು ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇರುತ್ತೆ ಫ್ರೆಂಡ್ಸ್ ಜೊತೆ, ಆತರ ಅಕಸ್ಮಾತ್ ಫೀವರ್ ಇದ್ದು ಕಾಫ್ ಇದ್ದು ಇದ್ರೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬೇಡಿ. ನಿಮ್ಮ ಮಗು ಆಗಿರ್ಲಿ ಬೇರೆ ಮಗು ಆಗಿರ್ಲಿ, ನಿಮ್ಮ ಮಗುವಿಗೆ ಆತರ ಕೋಲ್ಡ್ ಫೀವರ್ ಇದ್ದಾಗ ನೀವು ಸ್ಕೂಲ್ ಕಳಿಸಿದ್ರೆ ಅದರಿಂದ ಬೇರೆ ಮಕ್ಕಳಿಗೂ ಬರುತ್ತೆ. ಹಂಗಾಗಿ ಇದು ಸೀಸನಲ್ ಫ್ಲೂ ಅಂತ ಹೇಳ್ತೀವಿ. ಸೊ ಅಂತ ಟೈಮ್ನಲ್ಲಿ ಸ್ಕೂಲ್ಗೆಲ್ಲ ಹೋಗೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ.
0: ಈಗ ನಾವು ಮಕ್ಕಳ ಕಡೆ ಮಾತ್ರ ಮಾತಾಡ್ತೀವಿ, ಮಕ್ಕಳು ತುಂಬಾ ಪ್ರಿಕಾಷನ್ಸ್ ಎಲ್ಲ ತಗೊಳ್ಬೇಕು ಅಂತ, ಅದ್ರ ಜೊತೆಗೆ ಪೇರೆಂಟ್ಸ್ ಮತ್ತೆ ಮನೆಯಲ್ಲಿ ತುಂಬಾ ಹಿರಿಯರೆಲ್ಲ ಇರ್ತಾರೆ, ಸೊ ಅವರು ಈ ಮಕ್ಕಳೊಟ್ಟಿಗೆ ಬೆರೆತಾಗ ಏನೆಲ್ಲ ಒಂದು ಅವಾಯ್ಡ್ ಮಾಡಿದ್ರೆ ತುಂಬಾ ನಾವು ಹೆಲ್ದಿಯಾಗಿ ಕಂಟಿನ್ಯೂ ಮಾಡಬಹುದು ಅಂತ?
1: ಓಕೆ, ಸೊ ಮಕ್ಕಳಲ್ಲಿ ಯೂಶಲಿ ನಾವೇನ್ ಹೇಳ್ತೀವಿ, ಚಿಕ್ಕ ಮಕ್ಕಳಿಗೆ ಇಮ್ಯುನಿಟಿ ಅಷ್ಟು ಪೂರ್ತಿ ಡೆವಲಪ್ ಆಗಿರಲ್ಲ ಇನ್ನು. ಈಗ ಹುಟ್ಟಿದ ಮಕ್ಕಳಿಗೆ ತುಂಬಾ ವಿಸಿಟರ್ಸ್ ಇರೋದಾಗ್ಲಿ, ಅಥವಾ ಬೇರೆ ಮಕ್ಕಳಿಗೆ ಸೀತ ಕೆಮ್ಮು ಇರೋರು ಬಂದು ವಿಸಿಟ್ ಮಾಡೋದಾಗ್ಲಿ, ಅಥವಾ ಮನೇಲಿ ಯಾರಿಗಾದ್ರೂ ಟಿಬಿ ಕಾಯಿಲೆ ಇದ್ರೆ ಅವರು ಮಾಸ್ಕ್ ಹಾಕೊಳ್ಳೋದಾಗ್ಲಿ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸ್ಮೋಕರ್ಸ್ ಯಾರಾದ್ರೂ ಇದ್ರೆ ಮಕ್ಕಳು ಮುಂದೆ ಆಗ್ಲಿ, ಅಥವಾ ಮನೆಯಿಂದ ಡೈರೆಕ್ಟ್ ಸ್ಮೋಕ್ ಮಾಡಿ ಮಕ್ಕಳ ಹತ್ರ ಬಂದು ಮಾತಾಡಿಸೋದು, ಇದೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ.
0: ಸಣ್ಣ ಸಣ್ಣ ಮಕ್ಕಳು ಮಣ್ಣಿನಲ್ಲಿ ಮತ್ತೆ ಔಟ್ ಸೈಡ್ ಅಲ್ಲಿ ಜಾಸ್ತಿ ಆಟ ಆಡ್ತಾ ಇರ್ತಾರೆ, ಕಾಯಿಲೆಗಳು ಏನಾದ್ರೂ ಅಟ್ಯಾಕ್ ಆಗುವಂತ ಅವಕಾಶಗಳು ಜಾಸ್ತಿ ಇರುತ್ತಾ?
1: ಮಣ್ಣಿನಿಂದ ಲಂಗ್ಸ್ಗೆ ಏನು ಸಂಬಂಧ ಇರಲ್ಲ. ಮಣ್ಣಿನಿಂದ ಯೂಶಲಿ ಆಗೋದು ವರ್ಮ್ ಇನ್ಫೆಸ್ಟೇಷನ್ ಅಂತ ಅಂತೀವಿ, ಹುಳದ್ದು ಮದ್ದು. ಅದರಿಂದ ಪ್ರಿವೆಂಟ್ ಮಾಡೋದಕ್ಕೆ 6 ತಿಂಗಳಿಗೆ ಹುಳದ್ದು ಮದ್ದು ಒಂದು ತಗೊಳ್ಬೇಕಾಗತ್ತೆ. ಅದರಿಂದ ಮಣ್ಣಿನಿಂದ ಲಂಗ್ಸ್ಗೆ ಏನು ಬರಲ್ಲ, ಬಟ್ ಡಸ್ಟ್ ಏನಾದ್ರೂ ಇದ್ರೆ, ಮೈಕ್ರೋ ಪಾರ್ಟಿಕಲ್ಸ್ ಇದ್ರೆ, ಅವಾಗ ಲಂಗ್ಸ್ಗೆ ಹೋಗಿ ತೊಂದರೆ ಆಗ್ಬೋದು.
0: ಈಗ ನಾವು ದೊಡ್ಡವರಾದ್ರೆ ಕಾಯಿಲೆ ಬಂದಾಗ ಸೆಲ್ಫ್ ಮೆಡಿಸಿನ್ ಮಾಡುವಂತ ಪ್ರವೃತ್ತಿಗಳು ಜಾಸ್ತಿ ಇದೆ, ಲೈಕ್ ಮೆಡಿಕಲ್ ಹೋಗುವುದು. ಈ ಮಕ್ಕಳಿಗೂ ಕೂಡ ಆ ತರದ ಏನಾದ್ರೂ ಸೆಲ್ಫ್ ಮೆಡಿಸಿನ್ ಕೇರ್ ಎಲ್ಲ ಮಾಡೋರು ಇದ್ದಾರಾ? ಅಂತವರಿಗೆ ನಿಮ್ಮ ಒಂದು ಗುಡ್ ಸಜೆಷನ್ ಕೊಡುದಾದ್ರೆ?
1: ಓಕೆ, ಇದು ಒಂದು ತುಂಬಾ ಕಾಮನ್ ಆಗಿ ಬರೋದು. ಪೇಷಂಟ್ಸ್ ಬರ್ತಾರೆ, ನಮ್ಗೆ ಸೀತ ಕೆಮ್ಮು ಆಯ್ತು, ಲಾಸ್ಟ್ ಟೈಮ್ ಆಂಟಿಬಯೋಟಿಕ್ ಕೊಟ್ಟಿದ್ರು, ಈ ಸತಿನೂ ಕೊಡಿ ಅದು ವಾಸಿ ಆಗತ್ತೆ. ಸೀತ ಕೆಮ್ಮು ಬಂದು ಜ್ವರ ಬಂದ್ರೆ ಪ್ರತಿ ಸತಿ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಲ್ಲ. ನಾವು ಹಂಗಾಗಿ ಕಾಮನ್ ಕೋಲ್ಡ್, ಕಾಮನ್ ಫ್ಲೂ ಅಂತ ಹೇಳ್ತೀವಿ. ಅಂದ್ರೆ ಕಾಮನ್ ಆಗಿ ಇರೋ ವೈರಸ್ಸಸ್ ಗೆ ಅದು ಅಟ್ಯಾಕ್ ಆದಾಗ ಫೀವರ್ ಮತ್ತೆ ಕೋಲ್ಡ್ ಆಗುತ್ತೆ, ಇದು ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಸೊ ಪ್ರತಿ ಮಗುಗೆ 1 ವರ್ಷದಿಂದ ಕೆಳಗಿರೋ ಮಕ್ಕಳಿಗೆ ಸುಮಾರು 10 ಸತಿ ತನಕ ಈ ತರ ಕಾಮನ್ ಕೋಲ್ಡ್ ಆಗೋ ಚಾನ್ಸಸ್ ನಾರ್ಮಲ್ ಅದು. ಸೊ ಇದು ಆಗೋದ್ರಿಂದ ಮಗುಗೆ ಇನ್ಫೆಕ್ಷನ್ ನಿಂದ ಇಮ್ಯುನಿಟಿ ಕೂಡ ಬರುತ್ತೆ. ಅಕಸ್ಮಾತ್ 1 ವರ್ಷದಿಂದ 2 ವರ್ಷದ ಮಗುಗೆ ಸುಮಾರು 6-8 ಸತಿ ಈ ತರ ಕಾಮನ್ ಫ್ಲೂ ಆಗೋದು ನಾರ್ಮಲ್, ಇದರಿಂದ ಮಗುದು ಇಮ್ಯುನಿಟಿ ಬರುತ್ತೆ. ಪ್ರತಿ ಸತಿ ಕೆಮ್ಮು ಬಂದಾಗ, ಜ್ವರ ಬಂದಾಗ ಆಂಟಿಬಯೋಟಿಕ್ ಬೇಡ. ಈ ತರ ನಿಮೋನಿಯಾ ಅಥವಾ ಇದಾಗೋದು ವೈರಸ್ ಇಂದ ಆಗ್ಬೋದು, ಬ್ಯಾಕ್ಟೀರಿಯಾಗಳಿಂದ ಆಗ್ಬೋದು, ಅಥವಾ ಫಂಗಸ್ ಗಳಿಂದ ಆಗ್ಬೋದು. ನಾವು ಬ್ಯಾಕ್ಟೀರಿಯಲ್ ನಿಮೋನಿಯಾ ಇದ್ದಾಗ ಮಾತ್ರ ಆಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ, ಇಲ್ಲ ಅಂದ್ರೆ ಆಂಟಿಬಯೋಟಿಕ್ಸ್ ಅವಶ್ಯಕತೆ ಇಲ್ಲ. ನೀವು ಹೋದ ಸತಿ ಮಗುವಿಗೆ ನನ್ಗೆ ಈ ತರ ಆಂಟಿಬಯೋಟಿಕ್ ಕೊಟ್ಟಿದ್ವಿ, ಈ ಸತಿ ಕೊಡ್ತೀವಿ, ಅದು ಬೇಗ ವಾಸಿ ಆಗೋದು, ಅದು ತಪ್ಪು. ಅದರಿಂದ ಏನಾಗತ್ತೆ, ನಿಮ್ದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಆಗತ್ತೆ. ಅಂದ್ರೆ ಹೋದ ಸತಿ ಕೊಟ್ಟಿರೋ ಆಂಟಿಬಯೋಟಿಕ್ ಪದೇ ಪದೇ ಮಿಸ್ ಯೂಸ್ ಆದಾಗ ಆ ಆಂಟಿಬಯೋಟಿಕ್ ಮಗುಗೆ ವರ್ಕ್ ಆಗಲ್ಲ. ಸೊ ನೆಕ್ಸ್ಟ್ ಟೈಮ್ ಆ ಬ್ಯಾಕ್ಟೀರಿಯಾ ಬಂದು ನಿಮ್ಗೆ ಆಂಟಿಬಯೋಟಿಕ್ ಕೊಟ್ಟಾಗ ಕೂಡ ಆ ಆಂಟಿಬಯೋಟಿಕ್ ವರ್ಕ್ ಆಗಲ್ಲ, ನಿಮ್ಗೆ ಹೈಯರ್ ಡೋಸ್ ಬೇಕಾಗತ್ತೆ, ಹೈಯರ್ ಆಂಟಿಬಯೋಟಿಕ್ ಬೇಕಾಗತ್ತೆ. ಸೊ ಹಂಗಾಗಿ ಓವರ್ ದಿ ಕೌಂಟರ್ ಡ್ರಗ್ಸ್ ಅಂದ್ರೆ ಫಾರ್ಮಸಿಗೆ ಹೋಗಿ ಸುಮ್ಮನೆ ಆ ಮೆಡಿಸನ್ ತಗೊಳ್ಳೋದು ಖಂಡಿತ ಅಲ್ಲ. ಆಂಟಿಬಯೋಟಿಕ್ ಶುರು ಮಾಡಬೇಕು ಅಂದ್ರೆ ಪೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಿ, ಅವರು ನೋಡಿ ಎಕ್ಸಾಮಿನ್ ಮಾಡಿ ಆಮೇಲೆ ಹೇಳಿದ್ರೆ ಮಾತ್ರ ತಗೊಳ್ಬೇಕು, ಇಲ್ಲ ಅಂದ್ರೆ ಆಂಟಿಬಯೋಟಿಕ್ ತಗೊಳ್ಬಾರ್ದು. ಇನ್ನೊಂದು ಕಾಮನ್ ಕಾಫ್ ಸಿರಪ್ ಕಾಂಬಿನೇಷನ್ ಗಳು ಬರುತ್ತೆ, ಇದನ್ನೆಲ್ಲ ಕೊಡ್ತಾರೆ. ನಮ್ಮ ಹತ್ರ ಕಾಫ್ ಸಿರಪ್ ಇದೆ, ಕೊಡ್ತೀವಿ. ಎಲ್ಲಾ ಕಾಫ್ ಸಿರಪ್ ಒಳ್ಳೇದಲ್ಲ, ಒಂದೊಂದು ಕಾಫ್ ಸಪ್ರೆಸೆನ್ಸ್ ಅಂತ ಕೂಡ ಇರುತ್ತೆ, ಅದರಲ್ಲಿ ನಿದ್ದೆ ಎಕ್ಸಸ್ ನಿದ್ದೆ ಆಗುವಂತ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ಹಂಗಾಗಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು ಬಿಟ್ಟು ಓವರ್ ದಿ ಕೌಂಟರ್ ಮೆಡಿಕೇಶನ್ಸ್ ಅಂತೂ ತಗೊಳ್ಳೇಬಾರದು, ಎಸ್ಪೆಷಲಿ ಲೆಸ್ ದನ್ 1 ಇಯರ್ ತುಂಬಾನೇ ಕೇರ್ಫುಲ್ ಆಗಿರಬೇಕು.
0: ಈಗ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಕ್ಕಳ ಚಿಕಿತ್ಸಾ ವಿಭಾಗ ಅಂತ ಇದೆ, ಅದರಲ್ಲಿ ಇರುವಂತಹ ಈ ಮಕ್ಕಳಿಗೆ ಕೇರಿಂಗ್ ಮಾಡುವಂತ ಫೆಸಿಲಿಟಿ ಬಗ್ಗೆ ಸ್ವಲ್ಪ ನಮ್ಮ ಜನರಿಗೆ ಮಾಹಿತಿ ಕೊಡೋದಾದ್ರೆ,
1: ನಮ್ಮ STM ಆಸ್ಪತ್ರೆ ಉಜಿರೆನಲ್ಲಿ ಮಕ್ಕಳ ವಿಭಾಗದಲ್ಲಿ ಎಲ್ಲಾ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಹುಟ್ಟಿದ ಮಗುವಿಂದ ಅಂದ್ರೆ ನಿಯೋನೇಟಾಲಜಿ ಐಸಿಯು ಕೂಡ ಇದೆ, ನಿಯೋನೇಟಲ್ ಐಸಿಯು ಕೇರ್ ಕೂಡ ಇದೆ. ಅದರಲ್ಲಿ ನಮ್ದು ಆಕ್ಸಿಜನ್ ಕೂಡ ಬರುತ್ತೆ, ಮತ್ತೆ ಸಿಪ್ಯಾಪ್ ಅಂತ ಇಂಡಿಜಿನಸ್ ಸಿಪ್ಯಾಪ್ ಕೂಡ ಇದೆ. ಮತ್ತೆ ಅದಾದ್ಮೇಲೆ 1 ಇಯರ್ ಆದ್ಮೇಲೆ ಅಂದ್ರೆ ನಿಯೋನೇಟಲ್ ಏಜ್ ಕಿಂತ ದೊಡ್ಡವ್ರ PICU ಅಂತ ಕರಿತೀವಿ, PICU ಕೇರ್ ಕೂಡ ಇದೆ. ನಮ್ದು ರೆಗ್ಯುಲರ್ ಆಕ್ಸಿಜನೇಷನ್ ಸಿಗುತ್ತೆ, HFNC ಅಂತ ಒಂದು ಮೆಷಿನ್ ಬರುತ್ತೆ, ಹೈ ಫ್ಲೋ ಆಕ್ಸಿಜನ್. ಸೊ ಅದು ಕೂಡ ನಮ್ಮಲ್ಲಿ ಫೆಸಿಲಿಟೀಸ್ ಇದೆ. ಇಂಟ್ಯುಬೇಷನ್ ಏನಾದ್ರೂ ಪ್ರೊಸೀಜರ್ ಆಗೋಂಗಿದ್ರೆ ಅದು ಇಮಿಡಿಯೇಟ್ ಎಮರ್ಜೆನ್ಸಿನಲ್ಲೇ ಆಗುತ್ತೆ. ಸೊ ಈ ತರ ಎಲ್ಲ ಸೌಕರ್ಯಗಳು ನಮ್ಮ STM ಆಸ್ಪತ್ರೆಯಲ್ಲಿ ಇದೆ.
0: ಡಾಕ್ಟರ್, ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ಏನಾದರೂ ಉಸಿರಿಗಟ್ಟುವಂಥದ್ದು ಅಥವಾ ಏನಾದರೂ ಅವರಿಗೆ ಶೀತದ ಸಂದರ್ಭದಲ್ಲಿ ಅವರಿಗೆ ಉಸಿರಾಡಲಿಕ್ಕೆ ತುಂಬ ಸಮಸ್ಯೆ ಆಗುತ್ತೆ, ಆ ಟೈಮಲ್ಲಿ ಅವರಿಗೆ ಈ ಇನ್ಲೆಸ್ ಅನ್ನ ತಗೊಳ್ಳುವಂಥದ್ದು ಬ್ರೀದಿಂಗಿಗೆ ಒಂದು ಪರ್ಯಾಯವಾಗಿ ತಗೊಳ್ತಾರೆ, ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳೋದಾದ್ರೆ.
1: ಹೌದು, ಸೊ ನಿಮಗೆ ಉಸಿರಾಡಲಿಕ್ಕೆ ಮಕ್ಕಳಿಗೆ ಕಷ್ಟ ಇದ್ರೆ ನಮ್ಮಲ್ಲಿ 3 ತರ ಇದೆ, ಒಂದು ನೆಬಿಲೈಸೇಷನ್, ಒಂದು ಸ್ಟೀಮು, ಮತ್ತು ಒಂದು ಇನ್ಹೇಲರ್ಸ್ ಅಂತ. ಸ್ಟೀಮ್ ಇನ್ಹೇಲೇಷನ್ ಅಂದ್ರೆ ಏನು, ಅವೇ ಕಷ್ಟ ಇದ್ರೆ ನಮ್ಮಲ್ಲಿ 3 ತರ ಇದೆ, ಒಂದು ನೆಬಿಲೈಸೇಷನ್, ಒಂದು ಸ್ಟೀಮು, ಮತ್ತು ಒಂದು ಇನ್ಹೇಲರ್ಸ್ ಅಂತ. ಸ್ಟೀಮ್ ಇನ್ಹೇಲೇಷನ್ ಅಂದ್ರೆ ಏನು, ಅವೇ ಗಾಳಿದು ಹಬೆ ಬರುತ್ತೆ, ಅದರಿಂದ ಉಸಿರಾಡಲಿಕ್ಕೆ ಕಂಜೆಷನ್ ರಿಲೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ನೆಬಿಲೈಸೇಷನ್. ನೆಬಿಲೈಸೇಷನ್ ಯೂಶಲಿ ನಾವು ಹಾಸ್ಪಿಟಲ್ ನಲ್ಲಿ ಕೊಡ್ತೀವಿ, ಅಂದ್ರೆ ಯಾವಾಗ ವಿಂಡ್ ಪೈಪ್ ಟೈಟ್ ಆದಾಗ ಅದು ರಿಲೀಸ್ ಮಾಡಲಿಕ್ಕೆ ಇದು ಒಂದು ಸೋರ್ಸ್ ಆಫ್ ಟ್ರೀಟ್ಮೆಂಟ್, ಗಾಳಿಯಿಂದ ಹೋಗಿ ಡೈರೆಕ್ಟ್ ಲಂಗ್ಸ್ ಗೆ ಇದು ಮಾಡುತ್ತೆ. ಇದು ನಾವು ಹಾಸ್ಪಿಟಲ್ ನಲ್ಲಿ ಕೊಡ್ತೀವಿ ವಿತ್ ಆಕ್ಸಿಜನ್. ಸ್ವಲ್ಪ ಜನ ಏನಂತಾರೆ, ನಾವು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡೋದು ಬೇಡ, ಮನೆಯಲ್ಲೇ ನಾವು ನೆಬಿಲೈಸೇಷನ್ ಮೆಷಿನ್ ಇಟ್ಕೊಂಡು ಇದು ಮಾಡ್ತೀವಿ ಅಂತ, ಅದು ಕೊಡ್ಬೋದು, ಬಟ್ ಇಟ್ ಇಸ್ ನಾಟ್ ಆಸ್ ಎಫೆಕ್ಟಿವ್ ಆಸ್ ವಿತ್ ಆಕ್ಸಿಜನ್ ಕೊಡೋದು. ನಮ್ಮ ಹಾಸ್ಪಿಟಲ್ ನಲ್ಲಿ ಬಂದ್ರೆ ನಿಮ್ಗೆ ಎಫೆಕ್ಟಿವ್ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಅದು ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಕೊಡುತ್ತೆ. ಸೊ ನಿಮ್ಗೆ ಅದು ಮೆಡಿಸಿನ್ ಮೋರ್ ಎಫೆಕ್ಟಿವ್. ಅದೇ ನೀವು ಮನೆಯಲ್ಲಿ ನೆಬಿಲೈಸೇಷನ್ ಕೊಡ್ತೀರಾ ಅಂದ್ರೆ ಅಷ್ಟು ಎಫೆಕ್ಟಿವ್ ಇರಲ್ಲ. ಇದಕ್ಕಿಂತ ಎಫೆಕ್ಟಿವ್ ಇರೋದು ಇನ್ಹೇಲರ್ಸ್ ಅಂತ ಬರುತ್ತೆ. ಯೂಶಲಿ ಆಸ್ಮಾ ಇದ್ದ ಮಕ್ಕಳಿಗೆ ನಾವು ಇನ್ಹೇಲರ್ಸ್ ಕೊಡ್ತೀವಿ. ಯಾತಕ್ಕೆ

0: ಅದಕ್ಕೆ ಇದು ಇನ್ಹೇಲರ್ಸ್ ಕೊಡ್ತೀವಿ ಅಂದ್ರೆ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ, ಅಂದ್ರೆ ಪದೇ ಪದೇ ಶೀತ ಕೆಮ್ಮು ಆಗೋದು, ಸಿಂಪ್ಟಮ್ಸ್ ಆಗೋದಾಗ್ಲಿ, ಹಾಸ್ಪಿಟಲ್ ಅಟ್ಯಾಕ್ಸ್ ಆಗೋದಾಗ್ಲಿ, ಅಥವಾ ರಿಪೀಟೆಡ್ ನೆಬುಲೈಸೇಷನ್ ಯೂಸ್ ಆಗಿ ಪ್ರಿವೆಂಟ್ ಆಗೋದಕ್ಕೆ ನಾವು ಇನ್ಹೇಲರ್ಸ್ ಕೊಡ್ತೀವಿ. ಮೋಸ್ಟ್ ಎಫೆಕ್ಟಿವ್ ಇನ್ಹೇಲರ್ಸ್ ಯಾವುದು ಅಂದ್ರೆ ಇನ್ಹೇಲ್ಡ್ ಕಾರ್ಟಿಕೋಸ್ಟೀರಾಯ್ಡ್ಸ್ ಅಂತ. ನಾವು ಕಾರ್ಟಿಕೋಸ್ಟೀರಾಯ್ಡ್ಸ್ ಅಂದ ತಕ್ಷಣ ಪೇರೆಂಟ್ಸ್ಗೆ ಬರೋದು ಅಯ್ಯೋ ಸ್ಟೀರಾಯ್ಡ್ಸ್ ಮಕ್ಕಳಿಗೆ ಕೊಡಬಾರ್ದು. ಇದು ಒಂದು ರಾಂಗ್ ಅಸಂಪ್ಷನ್. ಇದು ನಮ್ಮ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಪ್ರಕಾರನೇ ಹೇಳ್ತಾರೆ, ಇನ್ಹೇಲ್ ಕಾರ್ಟಿಕೋಸ್ಟೀರಾಯ್ಡ್ಸ್ ಕೊಡ್ಬೋದು. ಇದು ಯಾತಕ್ಕೆ ಸೇಫ್ ಅಂದ್ರೆ ಇದು ನಿಮ್ಮ ಬ್ಲಡ್ಗೆ ಹೋಗಲ್ಲ, ನೀವು ಇನ್ಹೇಲ್ ಮಾಡಿದಾಗ ಡೈರೆಕ್ಟ್ ಲಂಗ್ಸ್ಗೆ ಹೋಗುತ್ತೆ. ಸೊ ಪ್ರಾಬ್ಲಮ್ ಎಲ್ಲಿದೆಯೋ ಬರೀ ಅಲ್ಲಿ ಮಾತ್ರ ಆಕ್ಟ್ ಆಗುತ್ತೆ, ವೆರಿ ನೆಗ್ಲಿಜಿಬಲ್ ಅಮೌಂಟ್ ಬ್ಲಡ್ಗೆ ಹೋಗುತ್ತೆ. ಮತ್ತೆ ಇದರಲ್ಲಿ ಇನ್ಹೇಲರ್ಸ್ ನಲ್ಲಿ ಕೊಡೋ ಡೋಸ್ ಕೂಡ ತುಂಬಾ ಕಡಿಮೆ ಡೋಸು, ಅಂದ್ರೆ ಮೈಕ್ರೋ ಡೋಸಸ್ ಕೊಡ್ತೀವಿ. ಸೊ ಅಷ್ಟು ಚಿಕ್ಕ ಡೋಸಸ್ ನಲ್ಲಿ ಬರೀ ಎಲ್ಲಿ ಬೇಕೋ ಅಲ್ಲಿಗೆ ಮಾತ್ರ ಲಂಗ್ಸ್ಗೆ ಮಾತ್ರ ಆಕ್ಟ್ ಆಗುತ್ತೆ, ಬ್ಲಡ್ಗೆ ಎಂತ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇದರಿಂದ. ಸೊ ಲಾಂಗ್ ಟರ್ಮ್ ಇನ್ಹೇಲರ್ಸ್ ಕೂಡ ಕೊಡ್ಬೋದು, ತಗೊಳ್ಬೋದು, ಇದರಿಂದ ಅಡಿಕ್ಷನ್ ಖಂಡಿತ ಆಗಲ್ಲ. ಇದರಿಂದ ಮಗುಗೇನ್ ಹೆಲ್ಪ್ ಆಗತ್ತೆ, ಸಿಂಪ್ಟಮ್ ಫ್ರೀ ಆಗತ್ತೆ. ಪದೇ ಪದೇ ಶೀತ ಕೆಮ್ಮಾಗೋದಾಗ್ಲಿ, ಆಸ್ಮಾ ಅಟ್ಯಾಕ್ಸ್ ಆಗೋದಾಗ್ಲಿ, ಅಥವಾ ಪದೇ ಪದೇ ಹಾಸ್ಪಿಟಲ್ ಬರೋದಾಗ್ಲಿ, ಅಡ್ಮಿಷನ್ಸ್ ಆಗೋ ಸಿವಿಯರ್ ಅಟ್ಯಾಕ್ಸ್ ಎಲ್ಲ ಕಡಿಮೆ ಆಗತ್ತೆ. ಹಂಗಾಗಿ ಇನ್ಹೇಲರ್ಸ್ ತುಂಬಾ ಒಳ್ಳೇದು. ಆಸ್ಮಾ ಇದ್ದ ಮಕ್ಕಳಿಗೆ ಅದು ಇದ್ದಾಗ ಇನ್ನು ಮಗುಗೆ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗತ್ತೆ, ಕಂಫರ್ಟಬಲ್ ಆಗೂ ಕೂಡ ಇರುತ್ತೆ.
1: ಮಕ್ಕಳನ್ನ ಕಾಡುವಂತಹ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ,
0: ಸೊ ಸೀಸನಲ್ ಫ್ಲೂ ಅಂತಾರೆ, ಈಗ ಇನ್ಫ್ಲೂಯೆನ್ಸಾ ಇದೆಲ್ಲ ಸೀಸನಲ್ ಫ್ಲೂ ಆಗುತ್ತೆ. ಸೊ ಯೂಶಲಿ ಏನಾಗುತ್ತೆ, ಆ ವೈರಸ್ ಆ ಟೈಮ್ನಲ್ಲಿ ಜಾಸ್ತಿ ಆಗೋದ್ರಿಂದ ಆ ಫ್ಲೂ ಇನ್ಫೆಕ್ಷನ್ ಆಗುತ್ತೆ. ಯೂಶಲಿ ಇದನ್ನ ಹೆಂಗೆ ಪ್ರಿವೆಂಟ್ ಮಾಡಬಹುದು, ನಾರ್ಮಲ್ ನೀವು ಮಗುಗೆ ಎಲ್ಲಾ ಗೌರ್ಮೆಂಟ್ ನಲ್ಲಿ ಕೊಡೋ ಫ್ರೀ ಇಮ್ಯುನೈಸೇಷನ್ ಅಥವಾ ವ್ಯಾಕ್ಸಿನೇಷನ್ ನ ತಗೊಳ್ಳೋದ್ರಿಂದ ಮಗುಗೆ ಈ ಇದೆಲ್ಲ ಫ್ಲೂ ಎಲ್ಲ ಸೀಸನಲ್ ಎಲ್ಲ ಇದಾಗತ್ತೆ, ಪ್ರಿವೆಂಟ್ ಆಗತ್ತೆ. ಇದರಲ್ಲಿ ಒಂದು ಪ್ರೈವೇಟ್ ವ್ಯಾಕ್ಸಿನೇಷನ್ ಅಂತ ಕೂಡ ಬರುತ್ತೆ. ಯೂಶಲಿ ತಂದೆ ತಾಯಿಗೆ ಇದು ನಾವು ಬರೀ ಫ್ರೀ ತಗೊಳ್ಬೇಕು, ಪ್ರೈವೇಟ್ ಯಾಕೆ ತಗೊಳ್ಬೇಕು, ಪ್ರೈವೇಟ್ ತಗೊಳ್ಳೋದ್ರಿಂದ ಎಲ್ಲಾ ಗೌರ್ಮೆಂಟ್ ನಲ್ಲಿ ಕಾಮನ್ ಆಗಿರೋದು ಏನು ಇಡೀ ಇಂಡಿಯಾದಲ್ಲಿ ಕಾಮನ್ ಆಗಿರೋದಕ್ಕೆ ಅವರು ಮಾತ್ರ ಗೌರ್ಮೆಂಟ್ ಫ್ರೀ ಕೊಡ್ತಾರೆ. ಬಟ್ ಲೋಕಲ್ ಪ್ರೈವೇಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದು ಆ ಪ್ರದೇಶದಲ್ಲಿ ನಾವು ಕೊಡ್ಬೋದು. ಈಗ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ ಬರುತ್ತೆ, ಫ್ಲೂ ವ್ಯಾಕ್ಸಿನ್ ಅಂತ. ಇದು ಯೂಶಲಿ ಏನಾಗುತ್ತೆ, ಮಕ್ಕಳು 5 ವರ್ಷಕ್ಕಿಂತ ಕೆಳಗಿದ್ದು ಮಕ್ಕಳಿಗೆ ಜಾಸ್ತಿ ಫ್ಲೂ ಅಟ್ಯಾಕ್ಸ್ ಆಗೋದು ಜಾಸ್ತಿ ಆಗುತ್ತೆ. ಇದು ಫ್ಲೂನಲ್ಲೂ ಮತ್ತೆ ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಮತ್ತೆ ಸುಸ್ತಾಗೋದಾಗ್ಲಿ, ಫೀಡಿಂಗ್ ಡಿಫಿಕಲ್ಟಿ ಆಗೋದು, ಇದೆಲ್ಲ ಆಗ್ಬೋದು. ಸೊ ಫ್ಲೂ ವ್ಯಾಕ್ಸಿನ್ ತಗೊಳ್ಳೋದು ಹೆಂಗೆ, 5 ವರ್ಷದಿಂದ ಕೆಳಗಿರೋ ಮಕ್ಕಳಿಗೆ ಪ್ರತಿ ವರ್ಷ ಫ್ಲೂ ವ್ಯಾಕ್ಸಿನ್ ಕೊಟ್ಟರೆ ಮಗುಗೆ ಫ್ಲೂ ಅಟ್ಯಾಕ್ ಆದಾಗ ಸಿವಿಯರಿಟಿ ಕಡಿಮೆ ಆಗುತ್ತೆ. ಸೊ ಹಾಸ್ಪಿಟಲ್ ಅಡ್ಮಿಷನ್ ಆಗೋದಾಗ್ಲಿ ಅಥವಾ ತುಂಬಾ ಸಿವಿಯರ್ ಆಗಿ ಆಕ್ಸಿಜನೇಷನ್ ಬೇಕಾದಾಗ್ಲಿ ಇದೆಲ್ಲ ಅವಾಯ್ಡ್ ಆಗುತ್ತೆ ನಿಮ್ಮ ಮಕ್ಕಳಿಗೆ ಫ್ಲೂ ವ್ಯಾಕ್ಸಿನ್ ಕೊಡೋದ್ರಿಂದ. ಜನರಲ್ ಟಿಪ್ಸ್ ಅಂದ್ರೆ ಫಸ್ಟ್ ಹೇಳೋದು, ಹುಟ್ಟದಾಗ್ಲಿಂದ 6 ಮಂತ್ಸ್ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಿ, ಎದೆ ಹಾಲು ಬಿಟ್ಟು ಏನು ಕೊಡೋದು ಬೇಡ, ಅದೊಂದು ಮಾಡಿ. ಅದಾದ್ಮೇಲೆ 6 ತಿಂಗಳಿಂದ 1 ವರ್ಷದ ತನಕ ಕಾಂಪ್ಲಿಮೆಂಟ್ರಿ ಫುಡ್ ಸ್ಟಾರ್ಟ್ ಮಾಡಬಹುದು, ರಾಗಿ ಮನ್ನಿ ಆಗಿರ್ಬೋದು, ಇಂಥದ್ದುಗಳನ್ನ ಶುರು ಮಾಡಬಹುದು. 1 ಇಯರ್ ಆದ್ಮೇಲೆ ಫ್ಯಾಮಿಲಿ ಪ್ಲೇಟ್ ಅಂತ ಹೇಳ್ತೀವಿ, ಅಂದ್ರೆ ತಂದೆ ತಾಯಿ ಏನ್ ತಿಂತಾರೋ ಅದು ಕೂಡ ಅದೆಲ್ಲ ಕೂಡ ಮಕ್ಕಳಿಗೆ ಕೊಡ್ಬೋದು. ಸೊ ಮೇನ್ ಫುಡ್ ನಲ್ಲಿ ಅಂದ್ರೆ ನೀವು ನ್ಯೂಟ್ರಿಯಂಟ್ ಫುಡ್ ಕೊಡಬೇಕು, ಹಣ್ಣು ತರಕಾರಿ ಈ ತರದ್ದು ಕೊಡಬೇಕಾಗತ್ತೆ. ಅದರಿಂದ ನಿಮ್ಗೆ ಮಕ್ಕಳಿಗೆ ನ್ಯೂಟ್ರಿಷನ್ಸ್ ಬರುತ್ತೆ, ವೈಟಮಿನ್ ಸಿಗತ್ತೆ, ಮಿನರಲ್ ಸಿಗತ್ತೆ, ಇದರಿಂದ ಒಳ್ಳೆ ಇಮ್ಯುನಿಟಿ ಬರುತ್ತೆ, ಪದೇ ಪದೇ ಶೀತ ಕೆಮ್ಮು ಇನ್ಫೆಕ್ಷನ್ಸ್ ಆಗೋದು ಕಡಿಮೆ ಆಗತ್ತೆ. ಪ್ಲಸ್ ಜಂಕ್ ಫುಡ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಯಾವ್ತರ ಅಂದ್ರೆ ಎಣ್ಣೆ ಪದಾರ್ಥ, ಕರ್ದಿರೋ ಪದಾರ್ಥ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು, ಐಸ್ ಕ್ರೀಮ್ಸ್ ಆಗಿರ್ಬೋದು, ಫ್ರೈಡ್ ಫುಡ್ ಆಗಿರ್ಬೋದು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಇದ್ರ ಜೊತೆ ರೆಗ್ಯುಲರ್ ವ್ಯಾಕ್ಸಿನೇಷನ್, ಗೌರ್ಮೆಂಟ್ ನಲ್ಲಿ ಕೊಡೋ ಎಲ್ಲಾ ಫ್ರೀ ವ್ಯಾಕ್ಸಿನೇಷನ್ ಟೈಮ್ಗೆ ಕರೆಕ್ಟ್ ಆಗಿ ತಗೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ನಿಮೋನಿಯಾ ಇದ್ದು ತುಂಬಾ ಪ್ರೋನ್ ಇರೋ ಮಕ್ಕಳಿಗೆ, ಅಲರ್ಜಿ ಇರೋ ಮಕ್ಕಳಿಗೆ ಪ್ರೈವೇಟ್ ವ್ಯಾಕ್ಸಿನೇಷನ್ ಅಂದ್ರೆ ಫ್ಲೂ ವ್ಯಾಕ್ಸಿನ್ ಕೂಡ ತಗೊಳ್ಬಹುದು. 5 ವರ್ಷದ ತನಕ ನಾವು ಸಜೆಸ್ಟ್ ಮಾಡ್ತೀವಿ, ಯಾಕೆಂದ್ರೆ ಆ ಏಜ್ ನಲ್ಲಿ ಕಾಮನ್. ಇದ್ರ ಜೊತೆ ಕ್ಲೀನ್ಲಿನೆಸ್, ಹೈಜೀನ್ ಎಲ್ಲ ಮೇಂಟೈನ್ ಮಾಡಬೇಕಾಗತ್ತೆ. ಸ್ಮೋಕಿಂಗ್ ಎಲ್ಲ, ಸ್ಮೋಕಿಂಗ್ ಮನೇಲಿ ಫ್ಯಾಮಿಲಿ ಯಾರಾದ್ರೂ ಇದ್ರೆ ಅವ್ರು ಇಮಿಡಿಯೇಟ್ ಕ್ಲೋಸ್ ಕಾಂಟ್ಯಾಕ್ಟ್ ಬರೋದಾಗ್ಲಿ, ಅಥವಾ ಬೇರೆ ಮಕ್ಕಳಿಗೆ ಶೀತ ಕೆಮ್ಮು ಇದ್ರೆ ಅವ್ರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಇರೋದಾಗ್ಲಿ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ.
1: ಡಾಕ್ಟ್ರೆ, ಇಷ್ಟು ಹೊತ್ತು ಈ ಮಕ್ಕಳಲ್ಲಿ ಕಾಡುವ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳ ಬಗ್ಗೆ, ಆಸ್ಪತ್ರೆಯಲ್ಲಿ ಸಿಗುವ ಫೆಸಿಲಿಟಿ ಬಗ್ಗೆ ಎಲ್ಲ ಬಹಳ ವಿವರವಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಮತ್ತೆ ಅವರಿಗೆ ಆರೋಗ್ಯ ಸಮಸ್ಯೆಗಳನ್ನ ನಿರ್ವಹಣೆ ಮಾಡೋದು ಹೇಗೆ, ಇದರ ಬಗ್ಗೆ ಎಲ್ಲ ಬಹಳ ಅತ್ಯುತ್ತಮವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದೀರಿ. ನಮ್ಮ ಈ SDM ಆರೋಗ್ಯವಾಣಿ ವಿಶೇಷ ಕಾರ್ಯಕ್ರಮದ ಪರವಾಗಿ ತಮಗೆ ಧನ್ಯವಾದಗಳು.
0: ಥ್ಯಾಂಕ್ ಯು.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಕೆರೆಟ್ಟು ಸುಕ್ಕೊಟ್ಟಿತ್ತಿನ ಮೀನನ್ನು ಪತ್ತದು ಕಡಲ್ಗೂ ಕೊನೆದು ಬುಡ್ಪೆ ಬಂದ ಆಸೆ ಪುಟ್ಟಾದ ಮರುಭೂಮಿಗೂ ಕೊನೆದು ಪಾಡ್ಲಿಕ್ಕೆ ಕೈಕೊರ್ಪರಿತ್ತದ ಪೊಣ್ಣಲು ಏ ತೆಡ್ಡೆ ಪೊಣ್ಣನು ಮೋಕೆ ಮಂತುಣಲ ಆಲೋಂಜಿದಿನ ಕೈಕೊರಲು ಪಂಡದು ಸುರಕ್ಕೆ ನಿಕಂಟು ಮಂತಲ್ಲೇ ಎನ್ನ ಲೆಕ್ಕ ನಿಕ್ಲಿಯೇ ಇರಲ ಆಯರಬಲ್ಲಿ

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಈಗ ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಸಂಪನ್ನಗೊಳ್ಳಲಿದೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರ ಸೇರಿದಂತೆ ದೇಶದ ವಿವಿಧ 9 ಇಸ್ರೋ ಕೇಂದ್ರಗಳಲ್ಲಿ ಯುವ ವಿಜ್ಞಾನಿ ಕಾರ್ಯಕ್ರಮ ಯುವಿಕಾದಡಿ 9ನೇ ತರಗತಿ ಉತ್ತೀರ್ಣರಾದ 1,320 ವಿದ್ಯಾರ್ಥಿಗಳಿಗೆ ಕಳೆದ 5 ಆವೃತ್ತಿಗಳಲ್ಲಿ 2 ವಾರಗಳ ವಸತಿ ಸಹಿತ ತರಬೇತಿ ನೀಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಯುವಿಕಾ ಕುರಿತು ಮಾಹಿತಿ ನೀಡಿದ್ದಾರೆ ಇಸ್ರೋದ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಬಿಆರ್ ನಾಗೇಂದ್ರ.
1: ಭಾರತದ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳ 450 ವಿದ್ಯಾರ್ಥಿಗಳಿಗೆ ಈಗ ತರಬೇತಿಯನ್ನು ಕೊಡಲಾಗ್ತಿದೆ. ಕ್ಯಾಚ್ ದೆಮ್ ಯಂಗ್, ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸೂಕ್ತ ಅವಕಾಶವನ್ನು ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಪ್ರತಿ ರಾಜ್ಯದಿಂದಲೂ ಸುಮಾರು 10-15 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ದೇಶದ ವಿವಿಧೆಡೆ ಇರುವ 9 ಇಸ್ರೋ ಕೇಂದ್ರಗಳಲ್ಲಿ ಒಟ್ಟು 450 ವಿದ್ಯಾರ್ಥಿಗಳಿಗೆ ಈ ವರ್ಷ ಯುವಿಕಾ ತರಬೇತಿಯನ್ನು ನೀಡಲಾಗುತ್ತಿದೆ. ಬೆಂಗಳೂರಿನಲ್ಲಿರುವ ಯುಆರ್ ರಾವ್ ಉಪಗ್ರಹ ಕೇಂದ್ರವು ಇಸ್ರೋ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಪ್ರಸ್ತುತ ವರ್ಷದಲ್ಲಿ ಈ ಕೇಂದ್ರವು ಅಸ್ಸಾಂ, ಬಿಹಾರ್, ಕರ್ನಾಟಕ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ, ನಗರ್ ಹವೇಲಿ, ದಮನ್ ದಿಯು ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಯುವಿಕಾ ತರಬೇತಿಯನ್ನು ನೀಡುತ್ತಿದೆ. ಯುವಿಕಾ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಂತ್ರಜ್ಞಾನ, ಉಪಗ್ರಹ ಹಾಗೂ ರಾಕೆಟ್ಗಳ ಬಗ್ಗೆ ತರಗತಿಗಳನ್ನು ನಡೆಸಲಾಗುತ್ತದೆ. ಇಸ್ರೋ ಸಂಸ್ಥೆಯ ವಿವಿಧ ಪ್ರಯೋಗಾಲಯಗಳಿಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹೇಗೆ ಸಂಶೋಧನೆಗಳನ್ನು ನಡೆಸಲಾಗುತ್ತದೆ, ಉಪಗ್ರಹ ಹಾಗೂ ರಾಕೆಟ್ಗಳನ್ನು ನಿರ್ಮಿಸುವ ವಿಧಾನವನ್ನು ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ತೋರಿಸಲಾಗುತ್ತದೆ. ವಿಜ್ಞಾನದ ಹಲವು ಪ್ರಯೋಗಗಳನ್ನು ಮೂಲ ವೈಜ್ಞಾನಿಕ ಸಿದ್ಧಾಂತಗಳ ಬಗ್ಗೆ ವಿವರಿಸಲಾಗುತ್ತದೆ. ಖ್ಯಾತ ಹಿರಿಯ ವಿಜ್ಞಾನಿಗಳು ಹಾಗೂ ಅಂತರಿಕ್ಷ ಯಾನಿಗಳೊಡನೆ ವಿದ್ಯಾರ್ಥಿಗಳ ಸಂವಾದ ನಡೆಸಲಾಗುತ್ತದೆ.
0: ರಾಜ್ಯದ ಅರಣ್ಯ ಮತ್ತು ಅರಣ್ಯದಂಚಿನಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯಗಳ 50,000ಕ್ಕೂ ಅಧಿಕ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಸಲು 269 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗಾಗಿ 34 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸಲಾಗಿದೆ. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ 73,982 ವಿದ್ಯಾರ್ಥಿಗಳಿಗೆ 176 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ 200 ಹಾಸಿಗೆಗಳ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು 100 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ಕೆ ಪಾಟೀಲ್ ಮಾಹಿತಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಎನ್ಜಿಇಎಫ್ ಲಿಮಿಟೆಡ್ ಸಂಸ್ಥೆಗೆ ನೀಡಿದ ದುಡಿಯುವ ಬಂಡವಾಳ ರೂಪದ ಸಾಲ 2 ಕೋಟಿ ರೂಪಾಯಿಗಳು ಮತ್ತು ಅದರ ಮೇಲಿನ ಬಡ್ಡಿ 4 ಕೋಟಿ ರೂಪಾಯಿ ಸೇರಿ ಒಟ್ಟು 6 ಕೋಟಿ ಹಾಗೂ 10 ಕೋಟಿ ರೂಪಾಯಿಗಳ ಬಡ್ಡಿರಹಿತ ಸಾಲವನ್ನು ಇಕ್ವಿಟಿಯಾಗಿ ಪರಿವರ್ತಿಸಲು ಸಂಪುಟ ಸಭೆ ನಿರ್ಧರಿಸಿದೆ. ಪಾರಿಸಾರಿಕ ವ್ಯವಸ್ಥೆ, ವನ್ಯಜೀವಿ ಮತ್ತು ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆಯ ಪ್ರಾಮುಖ್ಯತೆ ಬಗ್ಗೆ ಜನಜಾಗೃತಿ ಮೂಡಿಸುವ ದಿನವೆಂದು ವಿಶ್ವಸಂಸ್ಥೆ ಮೇ 22ನ್ನು ಜಾಗತಿಕ ಜೀವವೈವಿಧ್ಯ ದಿನವೆಂದು ಘೋಷಿಸಿದೆ. ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು ಎಂಬ ಧ್ಯೇಯದೊಂದಿಗೆ ಸಮುದಾಯ ಸಂಚಾಲಿತ ಸಣ್ಣ ಪ್ರಯತ್ನಗಳ ಮೇಲೆ ಜಾಗತಿಕ ಸಂರಕ್ಷಣಾ ಗುರಿಗಳ ಯಶಸ್ಸು ಹೆಚ್ಚು ಅವಲಂಬಿತವಾಗಿದೆ ಎಂಬುದನ್ನು ಸಾರುವ ದಿನ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಮಾವು ಬೆಳೆಗಾರರ ಬಳಗ ಬೆಳೆಗಾರರಿಂದ ಬಳಕೆದಾರರಿಗೆ ಎಂಬ ಧ್ಯೇಯದೊಂದಿಗೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ಸಾವಯವ ಮಾವು ಮೇಳವನ್ನು ಕಳೆದ 1 ತಾರೀಖಿನಿಂದ ಆರಂಭಿಸಿದೆ. ರಾಸಾಯನಿಕ ಮುಕ್ತ ಉತ್ತಮ ಗುಣಮಟ್ಟದ ಹಾಗೂ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ಸ್ವತಃ ಮಾವು ಬೆಳೆಗಾರರೇ ನೇರವಾಗಿ ಮಾರಾಟಕ್ಕೆ ಅಣಿಗೊಳಿಸಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಮಾವು ಕೃಷಿಕ ಹಾಗೂ ಧಾರವಾಡದ ಮಾವು ಬೆಳೆಗಾರರ ಬಳಗದ ಗೌರವ ಅಧ್ಯಕ್ಷ ಡಾ ರಾಜೇಂದ್ರ ಪೋದ್ದಾರ್.
5: ಧಾರವಾಡದ ಮಾವು ಬೆಳೆಗಾರ ಬಳಗದ ವತಿಯಿಂದ ಮಾವಿನ ಹಣ್ಣಿನ ಮಾರಾಟದ ಪ್ರಯತ್ನದ ಭಾಗವಾಗಿ May 1 ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ನೇರ ಮಾರಾಟವನ್ನು ಪ್ರಾರಂಭ ಮಾಡಿದ್ವಿ. ಬೆಳೆಗಾರರಿಂದ ಬಳಕೆದಾರರಿಗೆ ಅಂತ ಒಂದು ಘೋಷವಾಕ್ಯದೊಂದಿಗೆ ಕಳೆದ 4 ವರ್ಷದಿಂದ ಮಾಡ್ತಾ ಇದೀವಿ. ಸುಮಾರು 8-10 ಬೆಳೆಗಾರರು ಸಾವಯವವಾಗಿ ಯಾವುದೇ ರಸಾಯನಿಕ ಬಳಸದೆ ಅವನ್ನು ಮಾಗಿಸಿ ಹಣ್ಣುಗಳನ್ನು ಮಾರಾಟ ಮಾಡುವಂತಹ ವ್ಯವಸ್ಥೆ ಮಾಡಿದೆವು. ವೈಜ್ಞಾನಿಕ ಪದ್ಧತಿ ಆಧಾರದ ಮೇಲೆ ಉತ್ಪಾದನೆ ಮಾಡಿ ಅದನ್ನ ರಾಸಾಯನಿಕ ರಹಿತವಾಗಿ ಮಾಗಿಸಿ ಮಾರಾಟ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಈ ಹಣ್ಣು ಉತ್ತಮ, ಅದಕ್ಕೆ ತಾವು ಹೆಚ್ಚಿನ ಬೆಲೆ ಕೊಡಲಿ ಅಂತ ನಮ್ಮ ವಿನಂತಿ ಇದೆ. ಇದು ಕೇವಲ ಮಾರಾಟ ವ್ಯವಸ್ಥೆ ಅಲ್ಲ, ಇದು ವಿನ್ ವಿನ್. ಬೆಳೆಗಾರಿಗೆ ಒಳ್ಳೇದಾಗಬೇಕು ಮತ್ತು ಬಳಕೆದಾರಿಗೂ ಆರೋಗ್ಯಪೂರ್ಣವಾದ ಹಣ್ಣು ಸಿಗಬೇಕಂತ ಉದ್ದೇಶದಿಂದ, ರೈತರಿಗೆ ಲಾಭ ಕೂಡ ಆಗಲಿ ಅಂತ ಉದ್ದೇಶದಿಂದ ಈ ನೇರ ಮಾರಾಟ ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿದೀವಿ. ರೈತರ ವಿಶೇಷವಾಗಿ ಮಾವು ಬೆಳೆಗಾರ ಪರಿಶ್ರಮಕ್ಕೆ ಮತ್ತು ಪ್ರಯತ್ನಕ್ಕೆ ತಾವು ಸಹಾಯ ಸಹಕಾರ ನೀಡಿ ಉತ್ತೇಜನಕಾರಿಯಾದ ಬೆಲೆ ಕೊಟ್ಟು ಹಣ್ಣನ್ನು ಖರೀದಿ ಮಾಡಿ ರೈತರಿಗೆ ಒಂದು ಅಭಯಹಸ್ತ ನೀಡಿದಂಗೆ ಆಗ್ತದೆ. ಧನ್ಯವಾದಗಳು.
0: ಆಕಾಶವಾಣಿ 90 ಹಿನ್ನೆಲೆ ಆಕಾಶವಾಣಿ ಮೈಸೂರು ಕೇಂದ್ರ ಮಂಡ್ಯದ KVS ಭವನದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಆಯೋಜಿಸಿತ್ತು. ವಿಶ್ರಾಂತ ಪ್ರಾಂಶುಪಾಲರಾದ ಡಾ ಲೀಲಾ ಅಪ್ಪಾಜಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಬಾನುಲಿ ನಾಟಕಗಳು ಕುರಿತು ಜಿ ಶಾಂತಕುಮಾರ್, ವಿಶೇಷ ರೂಪಕ ಮತ್ತು ಸಾಕ್ಷಿಚಿತ್ರ ಕುರಿತು ಬಿ ದಿಗ್ವಿಜಯ್ ಹಾಗೂ ಚಿಂತನ ಮತ್ತು ಭಾಷಣಗಳ ಕುರಿತು ಮೈಸೂರು ಉಮೇಶ್ ಬಾನುಲಿ ಬರವಣಿಗೆ ಕಾರ್ಯಾಗಾರ ನಡೆಸಿಕೊಟ್ಟರು. ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಕವಿಗಳು ಕವಿತೆ ವಾಚಿಸಿದರು. ಆಕಾಶವಾಣಿ ಮೈಸೂರು ಕೇಂದ್ರದ ಸಹಾಯಕ ನಿರ್ದೇಶಕ ಮಂಜುನಾಥ್ ಎನ್ ಬೇದ್ರೆ ಹಾಗೂ ಕಾರ್ಯಕ್ರಮ ನಿರ್ವಾಹಕ ಎನ್ ಕೇಶವಮೂರ್ತಿ ಕಾರ್ಯಾಗಾರ ಸಂಯೋಜಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ಭಯೋತ್ಪಾದನಾ ವಿರೋಧಿ ದಿನದ ಪ್ರಮಾಣವಚನ ಸ್ವೀಕಾರವನ್ನು ರಾಜ್ಯದ ಎಲ್ಲ ಜಿಲ್ಲಾಡಳಿತಗಳು ಕೈಗೊಂಡ ವರದಿಗಳು ಬಂದಿವೆ. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಇಂದಿನಿಂದ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆ ತ್ಯಾವರೆಕೊಪ್ಪದ ಹುಲಿ ಸಿಂಹಧಾಮದ ಸಫಾರಿ ವೀಕ್ಷಣೆಗೆ

0: ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000 ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
1: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಮುಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ.
2: ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನು ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉದ್ದಿರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM ಇದು.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಚಾ ಐಕೋಪಿಯನೊ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಕನ್ನಡ ಸಂಗೀತ ಲೋಕದ ಒಂದು ವಿಶೇಷತೆ ಅಂದರೆ ಭಕ್ತಿಗೀತೆ ಮತ್ತು ಸಿನಿಮಾ ಗೀತೆಗಳ ಮೂಲಕ ಮೌಲಿಕ ಆಲೋಚನೆಗಳು ದಾಟಿಕೊಂಡಿರೋದು. ಅದರಲ್ಲೂ ಮುಖ್ಯವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳವನ್ನ ಕೇಂದ್ರವಾಗಿಟ್ಟುಕೊಂಡು ಒಂದು ಪಾಸಿಂಗ್ ರೆಫರೆನ್ಸ್ನ ಹಾಗೆ ಸಿನಿಮಾ ಗೀತೆಗಳು ಮತ್ತೆ ಮತ್ತೆ ಶ್ರೀಕ್ಷೇತ್ರದ ವಿಶೇಷತೆಯನ್ನ ಮುನ್ನೆಲೆಗೆ ತಂದಿದ್ದಾವೆ ಅನ್ನೋದನ್ನ ನಾವು ಗಮನಿಸಬಹುದು. ಭಕ್ತಿ ಪರಂಪರೆ ಮತ್ತು ಜನಪ್ರಿಯ ಸಿನಿಮಾ ಪರಂಪರೆ ಒಂದರೊಳಗೊಂದು ಬೆರೆತು ಜನರನ್ನ ಸೆಳೆದುಕೊಂಡಂತ ವಿಸ್ಮಯವನ್ನಾಗಿ ಇದನ್ನ ಗುರುತಿಸಬಹುದು ಅಂತ ಅನ್ಸುತ್ತೆ ನನಗೆ. ಶ್ರೀಕ್ಷೇತ್ರ ಧರ್ಮಸ್ಥಳದ ವಿಶೇಷ ಐಡೆಂಟಿಟಿ ಬೇರೆ ಬೇರೆ ರೂಪಗಳಲ್ಲಿ ದಾಟಿಕೊಂಡಿದೆ. ಜನಪ್ರಿಯ ಚಲನಚಿತ್ರ ಸಂಗೀತ ಮತ್ತು ಜನಪ್ರಿಯ ಭಕ್ತಿ ಸಂಗೀತ ಇವೆರಡೂ ಸೇರಿ ಜನರೆಲ್ಲರಿಗೆ ಒಂದು ವಿಶೇಷವಾಗಿರುವಂತಹ ಅನುಭವವನ್ನ ದಾಟಿಸಿದೆ. ಬಹಳ ಮುಖ್ಯವಾಗಿ ನಾನು ನೆನಪು ಮಾಡಿಕೊಳ್ಳೋದಾದ್ರೆ 80ರ ದಶಕದಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳವನ್ನ ಬಹಳ ಆಪ್ತವಾಗಿ ನೆನಪಿಸಿಕೊಳ್ಳುವಂತಹ ಒಂದು ಚಲನಚಿತ್ರ ಇದೆ ಕನ್ನಡದಲ್ಲಿ, ಅದು ಶ್ರಾವಣ ಬಂತು ಅನ್ನುವಂತ ಸಿನಿಮಾ.

ಸಂಗೀತಂ ಶ್ರೀನಿವಾಸರಾವ್ ಅವರು 1984 ನಿರ್ದೇಶಿಸಿದ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಗೀತೆಗಳನ್ನ ಬರೆದವರು ಜಿ ಉದಯಶಂಕರ್ ಅವರು. ಎಂ ರಂಗರಾವ್ ಅವರು ಆ ಕಾಲದ ಸಂಗೀತ ನಿಧಿ ಎಂದೇ ಖ್ಯಾತರಾಗಿದ್ದಂತಹ ಎಂ ರಂಗರಾವ್ ಅವರು ಈ ಚಲನಚಿತ್ರಕ್ಕೆ ಸಂಗೀತವನ್ನ ಸಂಯೋಜಿಸಿದರು. ನನಗೆ ಈ ಸಿನಿಮಾ ಯಾಕೆ ಮುಖ್ಯ ಆಗ್ತದೆ ಅಂತಂದ್ರೆ, ಶ್ರೀಕ್ಷೇತ್ರ ಧರ್ಮಸ್ಥಳವನ್ನ, ಇದರ ನಿಜವಾದ ಐಡೆಂಟಿಟಿಯನ್ನ ಅಧಿಕೃತವಾಗಿ ಜನಜನಿತಗೊಳಿಸಿದಂಥ, ಅಪ್ಪಟ ಮೌಲ್ಯದ ಜೊತೆಗೆ ಗುರುತಿಸಿಕೊಂಡಿದ್ದಂಥ ಸಿನಿಮಾವಾಗಿ ಶ್ರಾವಣ ಬಂತು ಚಲನಚಿತ್ರ ನನಗೆ ಮುಖ್ಯ ಅಂತ ಅನಿಸುತ್ತೆ. ನನಗೆ ಯಾಕೆ ಅಂದರೆ, ಮನುಷ್ಯತ್ವದ ಮೌಲ್ಯಗಳನ್ನು ದಾಟಿಸುವ ಅನಿವಾರ್ಯತೆ ಇರುವಾಗ ಜನಪ್ರಿಯ ಮಾಧ್ಯಮವೊಂದು ಮಾಡಬಹುದಾದ ಅಥವಾ ಜನಪ್ರಿಯ ಮಾಧ್ಯಮವೊಂದು ನಿರ್ವಹಿಸಬಹುದಾದ ಪಾತ್ರ ಎಂಥದ್ದು ಅನ್ನೋದನ್ನು ಈ ಚಲನಚಿತ್ರ ನಿರೂಪಿಸಿತು ಅಂತ ಅನಿಸುತ್ತೆ. ಯಾಕೆಂದರೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಮೂಲಕ ಈಗಲೂ ಕೂಡ ತುಂಬ ಮೌಲಿಕವಾದಂಥ ಕೆಲಸ ಕಾರ್ಯಗಳು ನಡೀತಾನೆ ಇದ್ದಾವೆ. ಶ್ರೀ ವೀರೇಂದ್ರ ಹೆಗಡೆಜಿಯವರ ವಿಜನರಿ ಐಡೆಂಟಿಟಿಯ ಕಾರಣಕ್ಕಾಗಿಯೇ ಸಾಮಾಜಿಕ ಅಭ್ಯುದಯದ ಅನೇಕ ಆಲೋಚನಾ ಕ್ರಮಗಳು ಪ್ರಾಯೋಗಿಕವಾಗಿ ಯಶಸ್ವಿ ಆಗಿರುವಂಥ ಶ್ರೇಷ್ಠ ನಿದರ್ಶನಗಳನ್ನು ನಾವು ಶ್ರೀಕ್ಷೇತ್ರ ಧರ್ಮಸ್ಥಳದ ಮೂಲಕ ಕಂಡುಕೊಳ್ಬಹುದು. ಅದು ಗ್ರಾಮಗಳ ಅಭ್ಯುದಯದ ಪರಿಕಲ್ಪನೆಯಾಗಿರ್ಬೋದು, ಜನರ ಸರ್ವಾಂಗೀಣ ಪ್ರಗತಿಗೆ ಬೇಕಾಗಿರುವಂಥ ಒಂದು ಅಸೆಸ್ಟಿಂಗ್ ಮೆಕ್ಯಾನಿಸಮ್ ಆಗಿರಬಹುದು, ಆಮೇಲೆ ಆರ್ಥಿಕ ಶಕ್ತಿಯನ್ನು ಮತ್ತಷ್ಟು ಸುಧಾರಿಸಿಕೊಳ್ಳುವಂಥ ಒಂದು ಸಾಮರ್ಥ್ಯ ಇರಬಹುದು, ಬೇರೆ ಬೇರೆ ನೆಲೆಗಳಲ್ಲಿ ಅಂದರೆ ಜನರಿಗೆ ಆ ಕ್ಷಣಕ್ಕೆ ಬೇಕಾಗುವಂಥ ಅನೇಕ ಮಾದರಿ ಕೆಲಸ ಕಾರ್ಯಗಳು ಶ್ರೀಕ್ಷೇತ್ರದಿಂದ ನಡೀತಾ ಇದ್ದಾವೆ. ನನಗೆ ಈ ಶ್ರೀಕ್ಷೇತ್ರದ ಸಮಾಜಪರವಾಗಿರುವಂಥ ಕೆಲಸಗಳು ಧರ್ಮದ ನಿಜವಾದ ಅಂತಸತ್ವವನ್ನು ಎತ್ತಿ ಹಿಡಿದುವು ಅನ್ನುವಂಥದ್ದನ್ನು ಜನಪ್ರಿಯ ನೆಲೆಯಲ್ಲಿ ಮನಗಾಣಿಸುವಂಥ ಪ್ರಯೋಗಗಳು ಕನ್ನಡ ಸಿನಿಮಾದ ಮುಖಾಂತರ ಆಗಿದ್ದಾವೆ. ನಾವು ಇಂದಿನ ಸಂಚಿಕೆಯಲ್ಲಿ ಶ್ರೀಕ್ಷೇತ್ರ ಮಂಜುನಾಥೇಶ್ವರ ಕುರಿತು ಶಂಕರ್ ಸಿಂಗ್ ಅವರು ನಿರ್ದೇಶನ ಮಾಡಿದ ಸಿನಿಮಾದ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ. ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಯೋಚನೆ ಮಾಡೋದಾದರೆ, ಶ್ರಾವಣ ಬಂತು ಸಿನಿಮಾದ ಒಂದು ವಿಶೇಷತೆ ಏನಂತಂದರೆ, ಅಲ್ಲಿಯ ಒಂದು ಗೀತೆಯ ಮುಖಾಂತರ ಶ್ರೀಕ್ಷೇತ್ರ ಧರ್ಮಸ್ಥಳ ಸಾಮಾಜಿಕವಾಗಿ ಗುರುತಿಸಿಕೊಂಡಂಥ ಒಂದು ಮಹತ್ವದ ಕೆಲಸದ ವಿಶೇಷತೆ ಅನಾವರಣಗೊಳ್ಳುತ್ತದೆ. ಅಂದರೆ ಅದು ಸಾಮೂಹಿಕ ವಿವಾಹದ ಪರಿಕಲ್ಪನೆ.

ನಮಗೆಲ್ಲ ಗೊತ್ತಿರುವ ಹಾಗೆ ಸಾಮೂಹಿಕ ವಿವಾಹದ ವಿಶೇಷತೆ ಏನು ಅಂತಂದ್ರೆ, ಎರಡು ಮನಸ್ಸುಗಳು ಸಾಮೂಹಿಕ ಮದುವೆಯ ಮುಖಾಂತರ ಒಂದಾಗುವಂತಹ ಒಂದು ಅಪ್ಪಟವಾಗಿರುವಂತಹ ಧಾರ್ಮಿಕ ಕ್ರಿಯೆ ಅದು. ಆ ಧಾರ್ಮಿಕ ಕ್ರಿಯೆಯ ಮುಖಾಂತರ ಬದುಕನ್ನ ಗೆಲ್ಲಿಸಿಕೊಳ್ಳುವಂತ ಆಶಾವಾದವನ್ನು ಮೂಡಿಸುವಂತಹ ಒಂದು ಪ್ರಯೋಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮುಂಚಿನಿಂದಲೂ ನಡೆಸಿಕೊಂಡು ಬರ್ತಾ ಇರುವಂತಹ ಮತ್ತು ಯಶಸ್ವಿಯಾಗಿ ಕಳೆದ 53 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರುವಂತಹ ಸಾಮೂಹಿಕ ವಿವಾಹದ ಇವೆಂಟ್ ಇದೆಯಲ್ಲ, ಅದು ಇವತ್ತಿಗೂ ಒಂದು ವಿಶೇಷ ಅಂತ ಅನ್ಸುತ್ತೆ. ಇದರ ಒಂದು ಪರಿಕಲ್ಪನೆಯನ್ನ ಪಾಸಿಂಗ್ ರೆಫರೆನ್ಸ್ ಆಗಿ ಸಂಗೀತಂ ಶ್ರೀನಿವಾಸರಾವ್ ಅವರು ಶ್ರವಣಬಂತ ಸಿನಿಮಾದ ಮುಖಾಂತರ ಕಾಣಿಸಿದ್ದಾರೆ. ಅದು ಆಕ್ಚುಲಿ ಪುನರ್ಜನ್ಮದ ಕಥೆ. ಶ್ರವಣಬಂತ ಸಿನಿಮಾ ಅದೊಂದು ಪುನರ್ಜನ್ಮದ ಕಥೆ. ಹಿಂದಿನ ಜನ್ಮದಲ್ಲಿ ಪ್ರೀತಿಸಿದ ಹೃದಯಗಳು ಮರುಜನ್ಮದಲ್ಲಿ ಮತ್ತೆ ಒಂದಾಗುವಂತ ಒಂದು ಮೌಲಿಕವಾಗಿರುವಂಥ ಕಥೆಯನ್ನು ದಾಟಿಸಿದಂಥ ಸಿನಿಮಾ ಶ್ರವಣ ಬಂತು. ಉದಯಶಂಕರ್ ಅವರು ಸಂಭಾಷಣೆ ಬರೆದವರು, ಮತ್ತು ಗೀತೆಗಳನ್ನು ಕೂಡ ಅವರೇ ಬರೆದಿದ್ದು. ಆ ಸಿನಿಮಾದ ಎಲ್ಲ ಗೀತೆಗಳು ಎಷ್ಟು ಭಿನ್ನವಾಗಿವೆ ಅಂತಂದರೆ, ಬದುಕಿನ ಮಾಧುರ್ಯವನ್ನು ಕಾಣಿಸ್ತಾ ಕಾಣಿಸ್ತಾ ಕಥೆಯ ಊಹದಲ್ಲಿ ನಮಗೆ ಮನವರಿಕೆ ಆಗೋದು ಏನು ಅಂತಂದರೆ, ನಾವು ಮನುಷ್ಯತ್ವದ ವ್ಯಾಪ್ತಿಗೆ ಬಂದು ನಿಲ್ಲಬೇಕು, ಬದುಕಿನ ಎಲ್ಲ ವೈರುಧ್ಯಗಳನ್ನು ಮೀರಿ, ಅದು ಕೌಟುಂಬಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಎಲ್ಲ ಬಗೆಯ ವೈರುಧ್ಯಗಳನ್ನು ಕಾಂಟ್ರಡಿಕ್ಷನ್ಸನ್ನು ಮೀರಿ ನಾವು ಮನುಷ್ಯತ್ವದ ತತ್ವದ ವ್ಯಾಪ್ತಿಗೆ ಬಂದು ನಿಲ್ಲಬೇಕು ಅನ್ನುವಂಥ ಸತ್ವಯುತವಾಗಿರುವಂಥ ಸಂದೇಶವನ್ನು ಶ್ರವಣಬಂತ ಸಿನಿಮಾ ಕಾಣಿಸುತ್ತೆ. ಅದರಲ್ಲಿ ಅಂಥ ಸಿನಿಮಾದಲ್ಲಿ ಶ್ರೀ ಕ್ಷೇತ್ರ ಸಾಮೂಹಿಕ ವಿವಾಹದ ಮೂಲಕ ಗುರುತಿಸಿಕೊಂಡಂಥ ವಿಶೇಷತೆ ಏನು ಮನಗಾಣಿಸುವಂಥ ಒಂದು ಮ್ಯೂಸಿಕಲ್ ಪ್ಯಾಟರ್ನ್ ಬಂದು ಹೋಗ್ತದೆ. ಅದನ್ನು ರಾಜ್ಕುಮಾರ್ ಅವರು ಹಾಡಿದ್ದಾರೆ ಆ ಗೀತೆಯನ್ನು.

ಹೊಸ ಬಾಳಿನ ಹೊಸಿಲಲ್ಲಿ ನಿಂದಿರುವ ಹೊಸ ಜೋಡಿಗೆ ಶುಭವಾಗಲಿ ಅನ್ನುವಂತ ಒಂದು ಪದ್ಯ ಅದು. ಅಂದ್ರೆ ಅಲ್ಲಿ ಶುಭ ಹಾರೈಕೆಯೂ ಇದೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ನಿರ್ವಹಿಸಿಕೊಂಡು ಬರ್ತಾ ಇರುವಂತ ಸಾಮೂಹಿಕ ವಿವಾಹದ ಪರಿಕಲ್ಪನೆಯ ವಿವರವೂ ಕೂಡ ಇದೆ. ಇಡೀ ಹಾಡಿನಲ್ಲಿ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆಜಿ ಅವರು ಕಾಣಿಸಿಕೊಳ್ತಾರೆ. ಆದರೆ ವಿವಾಹದ ಸಾಮೂಹಿಕ ವಿವಾಹದ ಅಷ್ಟು ರಿಚುವಲಿಸ್ಟಿಕ್ ವಿವರಗಳನ್ನು ಸಿನಿಮಾ ಗೀತೆ ಕಾಣಿಸುತ್ತೆ. ಆಮೇಲೆ ಉದಯಶಂಕರ್ ಅವರ ಗೀತೆ ಕೂಡ ಆ ಸಾಲುಗಳ ಮುಖಾಂತರ ನಮ್ಮನ್ನು ಆಪ್ತವಾಗಿ ಗೆಲ್ತದೆ. ಹೊಸ ಬಾಡಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ, ಹೊಸ ಆಸೆಯ ಕಡಲಲ್ಲಿ ತೇಲುತ್ತಿಹ ನವ ಜೋಡಿಗೆ ಸುಖವಾಗಲಿ ಅಂತ ಪಲ್ಲವಿ ಸಾಲುಗಳು ಬರ್ತವೆ. ಆಮೇಲೆ ಇಡೀ ಹಾಡು ಬದುಕಿನ ಸಾಂಗತ್ಯದ ವಿಶೇಷತೆಯನ್ನು ಪರಿಚಯ ಮಾಡೋದ್ರ ಜೊತೆಗೇನೆ ದೈವಿಕತೆ ಮತ್ತು ಧಾರ್ಮಿಕತೆ ಒಂದಾಗಿ ಹೇಗೆ ನಮ್ಮೊಳಗೊಂದು ಹೊಸ ಶಕ್ತಿ ಆವಾಹನೆ ಆಗ್ತದೆ ಅನ್ನೋದನ್ನು ಮನಗಾಣಿಸ್ತವೆ. ಅಷ್ಟು ಸಾಲುಗಳು, ಚರಣದ ಸಾಲುಗಳು ಕೂಡ ಹಾಗೇನೆ ಇದ್ದಾವೆ. ಒಂದು ಚರಣ ಏನು ಹೇಳುತ್ತಂದರೆ, ಆ ಸ್ವರ್ಗದ ಬಾಗಿಲು ತೆರೆದಿದೆ ಇಲ್ಲಿ ಈ ಶುಭ ಗಳಿಗೆಯಲ್ಲಿ, ಆ ದೇವತೆಗಳು ಎಲ್ಲ ಸೇರಿ ಬಂದರು ನಿಮ್ಮನು ಹರಸುತ್ತಲಿ, ಇದು ಬ್ರಹ್ಮನು ಬೆಸೆದ ಅನುಬಂಧ, ಅನುಗಾಲವು ನೀಡಲಿ ಆನಂದ. ಇಲ್ಲಿ ಈ ಸಾಲುಗಳ ಜೊತೆಗೇನೆ ಮಂಜುನಾಥನ ಕೃಪಾ ಕಟಾಕ್ಷ ನಿಮ್ಮ ಜೊತೆಗಿರಲಿ ಅನ್ನುವಂಥ ಒಂದು ಮಹತ್ವದ ಸಂದೇಶ ರವಾನೆಯಾಗುತ್ತೆ. ಅದರ ಜೊತೆಗೇನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಡೆಸಿಕೊಂಡು ಬರ್ತಾ ಇರುವಂಥ ಸಾಮೂಹಿಕ ವಿವಾಹದ ವಿವರಗಳೆಲ್ಲವೂ ಕೂಡ ಕಾಣಿಸ್ತವೆ. ನನಗೆ ಈ ಸಿನಿಮಾ ಮುಖ್ಯ ಆಗೋದು ಈ

ಕಥೆಯಾಗಿ ನನಗೆ ಯಾಕೆ ಪುನರ್ಜನ್ಮದ ಕಥೆ ಎಲ್ಲರಿಗೂ ಒಂದು ಕೌತುಕ, ಎಲ್ಲರೊಳಗೂ ಒಂದು ಕೌತುಕವನ್ನ ಮೂಡಿಸುತ್ತೆ. ಆದರೆ ಈ ಕಥೆ ನನಗೆ ಯಾಕೆ ಮುಖ್ಯ ಆಗ್ತದೆ ಅಂದರೆ, ರಾಜ್ಕುಮಾರ್ ಅವರು ಅವರ ಪಾತ್ರದ ಮುಖಾಂತರ ರವಾನೆಯಾಗುವಂಥ ಡೈಲಾಗಿಕ್ ವರ್ಷನ್ಸ್ ಇದಾವಲ್ಲ, ಅವೆಲ್ಲವುಗಳು ಕೂಡ ಮನುಷ್ಯತ್ವವನ್ನೇ ಕೇಂದ್ರೀಕರಿಸಿಕೊಂಡ ರೀತಿಯಲ್ಲಿ ನಿರೂಪಿತವಾಗಿದ್ದಾವೆ. ಒಂದು ಸಂಭಾಷಣೆಯಲ್ಲಿ ರಾಜ್ಕುಮಾರ್ ಅವರು ಏನು ಹೇಳ್ತಾರಂದರೆ, ನದಿ ಎಲ್ಲೇ ಹುಟ್ಟಿರಲಿ ಅದು ಸಮುದ್ರವನ್ನೇ ಸೇರಿಕೊಳ್ಳುತ್ತದೆ. ಹಾಗಾಗಿಯೇ ನಾವು ಎಲ್ಲೇ ಹುಟ್ಟಿದರೂ ಕೂಡ, ಯಾವ ಜಾತಿಯಲ್ಲೇ ಹುಟ್ಟಿದರೂ ಕೂಡ, ಯಾವ ಧರ್ಮದಲ್ಲೇ ಹುಟ್ಟಿದರೂ ಕೂಡ, ನಾವೆಲ್ಲರೂ ಮನುಷ್ಯ ಧರ್ಮದ ಜೊತೆಗೆ ನಮ್ಮನ್ನು ನಾವು ಬೆಸೆದುಕೊಳ್ಳುವಂಥ ಒಂದು ಇನ್ನರ್ ಅರ್ಜನ್ನು ಹೊಂದಿರಬೇಕು ಅನ್ನುವ ಭಾವದ ಒಂದು ಸಂಭಾಷಣೆ ರಾಜ್ಕುಮಾರ್ ಅವರು ಆಡ್ತಾರೆ. ನನಗೆ ರಾಜ್ಕುಮಾರ್ ಅವರ ನಟನೆ ಮತ್ತು ಗಾಯನ ಇವೆರಡೂ ಯಾಕೆ ಮುಖ್ಯ ಅಂತ ಅನ್ನಿಸ್ತವೆ ಅಂತಂದರೆ, ಅವರ ಗಾಯನ ಮತ್ತು ನಟನೆ ಕನ್ನಡದ ಅಂತಸ್ತತ್ವವನ್ನು ಮನುಷ್ಯ ಧರ್ಮದ ಜೊತೆಗೆ ಕೇಂದ್ರೀಕರಿಸಿಕೊಂಡಂಥ ಒಂದು ರೇರೆಸ್ಟ್ ಆಫ್ ದ ರೇರ್ ಪ್ರಯೋಗವಾಗಿ ನನಗೆ ಅವರ ಪ್ರತಿಭೆ ಮುಖ್ಯ ಅಂತ ಅನಿಸುತ್ತೆ. ಅಂದರೆ ನಟನೆ ಮತ್ತು ಗಾಯನ ಇವೆರಡನ್ನು ಅವರು ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸಿದರು. ಹಾಗೆ ಶ್ರದ್ಧೆಯಿಂದ ನಿರ್ವಹಿಸ್ತಾನೆ ಒಂದು ಕಲಾತ್ಮಕ ಅಸ್ಮಿತೆಯನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಮೌಲ್ಯಗಳ ಜೊತೆಗೆ ಅಲೈನ್ ಮಾಡಿಕೊಳ್ಳಬಹುದು ಅನ್ನುವ ಒಂದು ಸಾಧ್ಯತೆಯನ್ನು ಅಧಿಕೃತವಾಗಿ ರಾಜ್ಕುಮಾರ್ ಅವರು ನಿರೂಪಿಸಿದರು, ಸಾಬೀತುಪಡಿಸಿದರು ಅಂತ ಅನ್ಸುತ್ತೆ.

ರಾಜ್ಕುಮಾರ್ ಅವರ ನಟನೆ ಇದೆಯಲ್ಲ, ನಟನೆ ಮತ್ತು ಗಾಯನದ ಒಂದು ಅಸ್ಮಿತೆ ನನಗೆ ಮುಖ್ಯ ಆಗೋದು. ಯಾಕೆ ಅಂದರೆ ಧರ್ಮದ ತತ್ವಗಳನ್ನು, ಧಾರ್ಮಿಕ ಐಡೆಂಟಿಟಿಯನ್ನು ಅವರು ಮನುಷ್ಯತ್ವದ ಮೌಲ್ಯಗಳ ಜೊತೆಗೆ ಸಮೀಕರಿಸಿ ಅವರು ಪ್ರಸ್ತುತಪಡಿಸ್ತಾರೆ. ಅವರ ಯಾವುದೇ ನಟನೆಯನ್ನು ನೋಡೋದಾಗಲಿ ಅಥವಾ ಅವರ ಯಾವುದೇ ಸಂಭಾಷಣೆಯನ್ನು ನೋಡಿದಾಗ ಅಥವಾ ಗ್ರಹಿಸಿದಾಗ ನನಗೆ ಅನಿಸೋದೇನಂತಂದರೆ ಅವರು ಮನುಷ್ಯತ್ವದ ಮೌಲ್ಯದ ಜೊತೆಗೆ ತಮ್ಮನ್ನು ತಾವು ಅಲೈನ್ ಮಾಡಿಕೊಂಡಿದ್ದರು. ಆ ಅಸ್ಮಿತೆ ಅವರ ಕಲಾತ್ಮಕ ಪ್ರತಿಭೆ ಮುಖಾಂತರ ಅಧಿಕೃತವಾಗಿ ದಾಟಿಕೊಂಡಿತ್ತು. ಅದಕ್ಕೆ ಪೂರಕವಾಗಿ ಅವರ ಅಸ್ಮಿತೆಯನ್ನು ಕೇಂದ್ರೀಕರಿಸಿಕೊಂಡು ಉದಯಶಂಕರ್ ಅಂಥವ್ರ ಸಂಭಾಷಣೆ ಬರೆದರು, ಸಾಹಿತ್ಯ ಬರೆದರು, ಗೀತೆಗಳನ್ನು ಬರೆದರು. ಅದಕ್ಕನುಗುಣವಾಗಿ ಎಂ ರಂಗರಾವ್ ಅಂತಹ ಸಂಗೀತ ಪ್ರತಿಭೆಗಳು ಒಂದು ಮ್ಯೂಸಿಕಲ್ ಕಂಪೋಸಿಷನನ್ನು ಕೊಟ್ಟರು. ಹಾಗಾಗಿ ನನಗೆ ಶ್ರವಣ ಬಂತು ಸಿನಿಮಾದ ಕಥೆ ಮತ್ತು ಗೀತೆಗಳು ಮತ್ತು ಸಂಗೀತ ಮನುಷ್ಯತ್ವದ ಮೌಲ್ಯವನ್ನು ಎತ್ತಿ ಹಿಡಿದ ಕಾರಣಕ್ಕಾಗಿಯೇ ಮುಖ್ಯ ಆಗ್ತವೆ. ಅದರ ಜೊತೆಗಿನ ಶ್ರೀಕ್ಷೇತ್ರ ಧರ್ಮಸ್ಥಳದ ಸಾಮೂಹಿಕ ವಿವಾಹದ ವಿಶೇಷ ಕೈಂಕರ್ಯವನ್ನು ಪ್ರಚುರಪಡಿಸಿದಂಥ ಮೌಲಿಕ ಸಿನಿಮಾವಾಗಿ ನನಗೆ ಮುಖ್ಯ ಆಗತ್ತೆ.

0: ಸಾಮೂಹಿಕ ವಿವಾಹದ ಒಂದು ವಿಶೇಷತೆ ಏನಂದ್ರೆ, ಇವತ್ತು ನಮಗೆಲ್ಲ ಗೊತ್ತಿರುವ ಹಾಗೆ ವಿವಾಹದ ಪರಿಕಲ್ಪನೆ ಅದ್ದೂರಿತನದ ಜೊತೆಗೆ ಗುರುತಿಸಲ್ಪಟ್ಟಿದೆ. ಅಂದ್ರೆ ಮದುವೆ ಅಂತಂದ್ರೆ ತುಂಬಾ ಅದ್ದೂರಿಯಾಗಿರಬೇಕು, ವೈಭವದಲ್ಲಿ ನಡೀಬೇಕು, ತುಂಬಾ ಹಣವನ್ನು ಖರ್ಚು ಮಾಡಬೇಕು, ಆ ಮೂಲಕ ಒಂದು ವ್ಯಕ್ತಿಗತ ಪ್ರತಿಷ್ಠೆಯನ್ನು ತೋರಿಸಿಕೊಳ್ಳಬೇಕು ಅನ್ನುವಂಥ ಹಂಬಲಗಳೇ ಮುಖ್ಯ ಆಗಿರುವಾಗ ಸಾಮೂಹಿಕ ವಿವಾಹದ ಪರಿಕಲ್ಪನೆ ಒಂದು ಧಾರ್ಮಿಕ ಕ್ಷೇತ್ರದ ಜೊತೆಗೆ ಸಮೀಕರಿಸಲ್ಪಟ್ಟು ಯಶಸ್ವಿ ಪ್ರಯೋಗವಾಗಿ ಗಮನ ಸೆಳೀತದೆ. ಹಾಗೆ ಗಮನ ಸೆಳೆಯುವ ಮಹತ್ವದ ಪ್ರಕ್ರಿಯೆಯಾಗಿ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುವಂಥ ಸಾಮೂಹಿಕ ವಿವಾಹ ಮುಖ್ಯ ಆಗುತ್ತೆ. ಹಾಗಾಗಿ ಅದನ್ನು ಒಂದು ಸಿನಿಮಾದಲ್ಲಿ, ನನಗೆ ಈ ಥರದ ಪ್ರಯೋಗಗಳು ಭಾರತದ ಬೇರೆ ಎಲ್ಲೂ ಬೇರೆ ಯಾವ ಸಿನಿಮಾ ರಂಗದಲ್ಲೂ ಕೂಡ ನಡೀಲಿಲ್ಲ ಅಂತ ಅನಿಸುತ್ತೆ. ಅಂದರೆ ಎಕ್ಸಾಕ್ಟ್ ಪ್ಲೇಸಿಂಗ್ ಆಫ್ ಅವರ್ ಕಲ್ಚರಲ್ ಫೆನೊಮನನ್, ಅಂದರೆ ಒಂದು ಸಾಂಸ್ಕೃತಿಕ ಪರಿಧಿಯಲ್ಲಿ ನಡೀತಾ ಇರುವಂತಹ ಒಂದು ಧಾರ್ಮಿಕ ಪ್ರಕ್ರಿಯೆ ಸಿನಿಮಾದ ಜನಪ್ರಿಯ ಗೀತೆಯ ಆವರಣದಲ್ಲಿ ಮನ್ನಣೆಯನ್ನು ಪಡೆದುಕೊಂಡು ಜನರನ್ನು ಸೆಳೆಯುವಂತಹ ಒಂದು ರೇರೆಸ್ಟ್ ಆಫ್ ದ ರೇರ್ ಪ್ರಯೋಗವಾಗಿ ಹೊಸ ಬಾಳಿನ ಹೊಸಲಲ್ಲಿ ನಿಂತಿರುವ ಜೋಡಿಗೆ ಶುಭವಾಗಲಿ ಹಾಡು ಮುಖ್ಯ ಆಗುತ್ತೆ.
1: ಹೊಸ ಬಾಳಿನ ಹೊಸಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ.
0: ರಾಜ್ಕುಮಾರ್ ಸಿನಿಮಾ ನಟನೆಯ ಆಚೆಗೆ ಅವರು ಭಕ್ತಿಗೀತೆಗಳನ್ನು ಹಾಡಿದರು ಅಂತ ನಾನು ಹೇಳಿದೆ. ನಾನು ತುಂಬ ಮಹತ್ವದ ಒಂದು ನೆನಪನ್ನು ಇಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅವರು ತಿರುಪತಿ ವೆಂಕಟೇಶ್ವರ ಸನ್ನಿಧಿಗೆ ಸಂಬಂಧಪಟ್ಟಂತಹ ಸಿನಿಮಾದಲ್ಲಿ ಅವರು ಪಾತ್ರ ನಿರ್ವಹಿಸಿದಾಗ ಆ ಸಿನಿಮಾ ತುಂಬ ಜನಜನಿತ ಆಗುತ್ತೆ. ಅದಾದ ನಂತರ ಅವರು ತಿರುಪತಿ ಸನ್ನಿಧಿಗೆ ಹೋಗ್ತಾರೆ ಬೇರೆ ಯಾವುದೋ ಕೆಲಸಕ್ಕೆ. ಅದಾದ ಆ ಕೆಲಸ ಕಾರ್ಯಗಳು ಮುಗಿದ ಮೇಲೆ ದರ್ಶನಕ್ಕೆ, ಶ್ರೀ ವೆಂಕಟೇಶ್ವರ ದರ್ಶನಕ್ಕೆ, ತಿರುಪತಿ ವೆಂಕಟೇಶ್ವರ ದರ್ಶನಕ್ಕೆ ಹೋಗುವ ಕಾಲಕ್ಕೆ ವಿಶೇಷ ದರ್ಶನದ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಅಲ್ಲಿಯ ದೇವಸ್ಥಾನದ ಸಮಿತಿಯವರು ಹೇಳ್ತಾರೆ. ಆಗ ತುಂಬ ವಿನಮ್ರಪೂರ್ವಕವಾಗಿ ರಾಜ್ಕುಮಾರ್ ಅವರು, ವಿಶೇಷ ದರ್ಶನ ಬೇಡ ನನಗೆ, ನಾನು ಭಕ್ತರ ಸರದಿ ಸಾಲಿನಲ್ಲಿ ನಿಂತ್ಕೊಂಡೇ ನಾನು ದರ್ಶನ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಅವರು ಭಕ್ತರ ಜೊತೆಗೆ ನಿಂತಾಗ ಅಲ್ಲಿದ್ದವರೆಲ್ಲರೂ ಕೂಡ ಸಾಕ್ಷಾತ್ ದೇವರನ್ನೇ ನೋಡಿದ ಹಾಗಾಯಿತು ಅಂತ ಅವರಿಗೆ ಪ್ರತಿಕ್ರಿಯಿಸ್ತಾರೆ. ಇವರು ಅದಕ್ಕೆ ಪ್ರತಿಕ್ರಿಯೆಯಾಗಿ ರಾಜ್ಕುಮಾರ್ ಏನು ಹೇಳ್ತಾರಂದರೆ, ನೀವು ನನ್ನಲ್ಲಿ ದೇವರನ್ನು ಕಾಣ್ತಾ ಇದ್ದೀರಿ ಅಂತಂದರೆ ನಿಮ್ಮಲ್ಲೂ ಕೂಡ ದೇವರು ಇರಲೇಬೇಕಲ್ವಾ ಅಂತ ಒಂದು ಅಚ್ಚರಿಯನ್ನು ವ್ಯಕ್ತಪಡಿಸಿ ಅಲ್ಲಿಂದನೇ ಅವರು ತಮ್ಮ ಅಭಿಮಾನಿಗಳನ್ನು ಅಭಿಮಾನಿ ದೇವರುಗಳು ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ.

ಅಭಿಮಾನಿಗಳನ್ನು ಅಭಿಮಾನಿ ದೇವರುಗಳು ಅಂತ ಕರೀತಾ ಇದ್ದರು. ಅದನ್ನು ಹಾಗಾಗಿ ಭಕ್ತಿಗೀತೆಗಳ ಜೊತೆಗೆ ಗುರುತಿಸಿಕೊಳ್ತಾ ಅವರು ಪಾತ್ರಗಳನ್ನು, ಸಿನಿಮಾ ಪಾತ್ರಗಳನ್ನು ಕೂಡ ಮಾಡಿದರು. ಆ ಪಾತ್ರಗಳ ಮುಖಾಂತರ ಜನಜನಿತ ಆದರು. ಅದು ಆ ಜನಪ್ರಿಯತೆ ಕೇವಲ ಮಾಧ್ಯಮದ ಪ್ರಭಾವಿ ಐಡೆಂಟಿಟಿಯಿಂದ ಮಾತ್ರ ಸಿಕ್ಕಿದ್ದಲ್ಲ, ಅವರ ಅಂತಸತ್ವದ ಕಾರಣಕ್ಕಾಗಿ. ಅವರು ಶ್ರೀ ರಾಘವೇಂದ್ರ ರಾಯರ ಸಿನಿಮಾದಲ್ಲೂ ಕೂಡ ಅವರು ಲೀಡ್ ರೋಲ್, ಅಂದರೆ ರಾಘವೇಂದ್ರ ರಾಯರ ಪಾತ್ರವನ್ನೇ ಅವರು ನಿರ್ವಹಿಸಿದ್ದಾರೆ. ಅದಕ್ಕೆ ನ್ಯಾಯವನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಅವರ ಹಳೆಯ ಒಂದು ಸಿನಿಮಾದಲ್ಲಿ ಶ್ರೀ ರಾಘವೇಂದ್ರ ರಾಯರ ನಿಜವಾದ ಪಾಂಡಿತ್ಯದ ಅಸ್ಮಿತೆಯನ್ನು, ಆಧ್ಯಾತ್ಮದ ಅಸ್ಮಿತೆಯನ್ನು ಮತ್ತು ಒಂದು ಡಿವೈನಿಕ್, ಒಂದು ದೈವಿಕ ಅಸ್ಮಿತೆಯನ್ನು ಅವರು ಶ್ರೀ ರಾಘವೇಂದ್ರರ ಕುರಿತಾದ ಸಿನಿಮಾದಲ್ಲಿ ತಮ್ಮ ನಟನೆಯ ಮುಖಾಂತರ ಕಾಣಿಸಿದ್ದಾರೆ. ಹಾಗಾಗಿ ನನಗೆ ರಾಜ್ಕುಮಾರ್ ಅವರ ನಟನೆ ಇದೆಯಲ್ಲ, ರಾಜ್ಕುಮಾರ್ರವರ ನಟನೆ ಆಗಿರ್ಬೋದು, ಅವರ ಗಾಯನ ಆಗಿರ್ಬೋದು, ಕನ್ನಡದ ಭಕ್ತಿ ಸಂಗೀತವನ್ನು ಮನುಷ್ಯತ್ವದ ಮೌಲ್ಯದೊಂದಿಗೆ ಸಮೀಕರಿಸಿದ ವಿಶೇಷ ಪ್ರಯೋಗವಾಗಿ ಮುಖ್ಯ ಅನಿಸುತ್ತೆ ನನಗೆ.

ದೈವಿಕ ಭಕ್ತಿ ಹೇಗಿರಬೇಕು ಅನ್ನೋದನ್ನು ಅವರ ಅವರ ಪೌರಾಣಿಕ ಸಿನಿಮಾಗಳು ನಿರೂಪಣೆ ಮಾಡ್ತವೆ. ಸಾಮಾಜಿಕ ಸಿನಿಮಾಗಳಲ್ಲೂ ಕೂಡ ಅವರು ಧಾರ್ಮಿಕ ಐಡೆಂಟಿಟಿ ಹೇಗಿರಬೇಕು, ಧರ್ಮದ ನಂಬಿಕೆ ಹೇಗಿರಬೇಕು, ಅದು ಕೊನೆಗೆ ಮನುಷ್ಯತ್ವದ ಮೌಲ್ಯದೊಂದಿಗೆ ಗುರುತಿಸ್ಕೊಳ್ಳಬೇಕು ಅನ್ನುವಂಥ ಆಲೋಚನಾ ಕ್ರಮವನ್ನು ನಟನೆಯ ಮುಖಾಂತರ ಮತ್ತು ಗಾಯನದ ಮುಖಾಂತರ ಅವರು ಯಶಸ್ವಿಯಾಗಿ ದಾಟಿಸಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಕುರಿತಾದ ರೆಫರೆನ್ಸ್ ಅಂದರೆ ತುಂಬ ಭಿನ್ನವಾಗಿರುವಂಥ ಸಾಮಾಜಿಕವಾಗಿ ಉಪಯುಕ್ತ ಅನ್ನಿಸುವಂಥ ಒಂದು ವಿಶೇಷ ಕೈಂಕರ್ಯದ, ಅದರಲ್ಲೂ ವಿಶೇಷವಾಗಿ ಸಾಮೂಹಿಕ ವಿವಾಹದ ಒಂದು ಪರಿಕಲ್ಪನೆ ವಾಸ್ತವದಲ್ಲಿ ಯಶಸ್ವಿಯಾಗಿದೆ ಅನ್ನುವಂಥ ಮಾಹಿತಿಯನ್ನು ಅತ್ಯಂತ ರಂಜನೀಯವಾಗಿ ಆ ಗೀತೆ ದಾಟಿಸುತ್ತೆ. ದಾಟಿಸಿದ್ದಷ್ಟೇ ಅಲ್ಲದೆ ಇವತ್ತಿಗೂ ಕೂಡ ಶ್ರೀಕ್ಷೇತ್ರ ಧರ್ಮಸ್ಥಳದ ಅಲ್ಲಿ ನಡೆಯುತ್ತಿರುವ ಸಾಮೂಹಿಕ ವಿವಾಹ ಹೇಗಿರ್ತದೆ ಅನ್ನುವಂಥ ಒಂದು ವಿಶೇಷ ಅಟ್ಟಾಯರನ್ನು ಆ ಗೀತೆ ದಾಟಿಸುತ್ತೆ. ಅದರ ಆಚೆಗೆ ನನಗೆ ಅಂದರೆ ಸಿನಿಮಾದ ಹೊರಗೂ ಕೂಡ ಶ್ರೀಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ರಾಜ್ಕುಮಾರ್ ಅವರು ತುಂಬ ಮಹತ್ವದ ಮಾತುಗಳನ್ನು ಆಡಿದ್ದಾರೆ. ಅವರು ಕನಕದಾಸರ ರೆಫರೆನ್ಸನ್ನು ಆಧರಿಸಿ ಎಲ್ಲರೂ ಸಮಾನರಾಗಿರಬೇಕು ಅನ್ನುವಂಥ ಪ್ರಜ್ಞೆ ಮನುಕುಲದ ಒಳಗೆ ಸದಾ ಜಾಗೃತವಾಗಿರಬೇಕು, ಹಾಗೆ ಜಾಗೃತ ಆಗ್ತಾ ಆಗ್ತಾ ಮನುಷ್ಯ ಬದುಕು ಹೊಸ ಬಗೆಯ ಹುಮ್ಮಸ್ಸನ್ನು ಪಡೆಯಬೇಕು ಅನ್ನುವ ಚಿಂತನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ.

ದೇವರ ಪರಿಕಲ್ಪನೆ ಕಣ್ಣಿಗೆ ಕಾಣುವ ಮಹತ್ವದ ವ್ಯಕ್ತಿತ್ವದ ಮುಖಾಂತರ ನಮಗೆ ಮನವರಿಕೆಯಾಗುತ್ತದೆ. ಅಂದರೆ ದೇವರ ಐಡೆಂಟಿಟಿ, ದೇವರ ಅಸ್ಮಿತೆ ಕಣ್ಣಿಗೆ ಕಾಣುವ ವ್ಯಕ್ತಿತ್ವದ ಮೂಲಕ ನಮಗೆ ಮನವರಿಕೆಯಾಗುವ ಬಗೆ ಹೇಗೆ ಅನ್ನೋದನ್ನು ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ. ಶ್ರೀ ಮಂಜುನಾಥ ಎಲ್ಲಿ ನೆಲೆಸಿದ್ದಾನೆ ಅಂತಂದರೆ ಪುಣ್ಯ ಕಾರ್ಯಗಳಲ್ಲಿ ನೆಲೆಸಿದ್ದಾನೆ ಅನ್ನುವ ಭಾವ ಬರುವ ಹಾಗೆ ಅಂತಹ ಪುಣ್ಯ ಕಾರ್ಯಗಳನ್ನು ಶ್ರೀ ವೀರೇಂದ್ರ ಹೆಗಡೆಯವರು ನಿರ್ವಹಿಸಿದ್ದಾರೆ ಅನ್ನುವ ಮಾತನ್ನು ಅವರು ಒಂದು ಭಾಷಣದಲ್ಲಿ ಆಡಿದ್ದಾರೆ. ಹಾಗಾಗಿ ನನಗೆ ಇವೆಲ್ಲವುಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ನೋಡಿದಾಗ ಶ್ರೀ ಕ್ಷೇತ್ರದ ಜನಪರ ಮತ್ತು ಸಮಾಜಮುಖಿ ಕೆಲಸಗಳಿದ್ದಾವಲ್ಲ, ಅವುಗಳು ಹಲವು ದಶಕಗಳಿಂದ ನಡೀತಾ ಬಂದಿದೆ. ಶ್ರಾವಣ ಬಂತು ಅಂತಹ ಸಿನಿಮಾ ಕೇವಲ ಒಂದು ಕಥೆಯನ್ನು ಮಾತ್ರ ಒಪ್ಪಿಸೋದಿಲ್ಲ ಅಥವಾ ಒಂದು ರಂಜನೆಯ ಗೀತೆಗಳನ್ನು ಮಾತ್ರ ಪ್ರಸ್ತುತಪಡಿಸೋದಿಲ್ಲ, ಅದರ ಆಚೆಗೆ ಶ್ರೀ ಕ್ಷೇತ್ರವೂ ಸೇರಿದಂತೆ ಧಾರ್ಮಿಕ ವಲಯದಿಂದ ಆಗ್ತಾ ಇರುವಂತಹ ಮೌಲಿಕ ಕೆಲಸಗಳು ಯಾವ ರೀತಿಯದ್ದಾಗಿರಬೇಕು ಅನ್ನುವ ಮಾದರಿಯನ್ನು ಕಾಣಿಸುವ ಚಲನಚಿತ್ರ ಪ್ರಯೋಗವಾಗಿ ಕೂಡ ನನಗೆ ಶ್ರಾವಣ ಬಂತು ಮುಖ್ಯ ಆಗುತ್ತೆ.

ಶ್ರವಣ ಬಂತು ಸಿನಿಮಾದಲ್ಲಿ ಕಾಣಿಸಿಕೊಂಡ ಮತ್ತು ಆ ಮೂಲಕ ಕೇಳಿಸಲ್ಪಟ್ಟ ಗೀತೆಗಳಿದಾವಲ್ಲ, ಆ ಉಳಿದ ಎಲ್ಲ ಗೀತೆಗಳು ಮನುಷ್ಯತ್ವದ ಮೌಲ್ಯವನ್ನು ಎತ್ತಿ ಹಿಡಿತವೆ. ಎರಡು ಮನಸ್ಸುಗಳು ಒಂದಾಗಿ ವ್ಯಕ್ತಿಗತ ಸಾಧ್ಯತೆಗಳನ್ನು ವಿಸ್ತರಿಸಿಕೊಳ್ತಾ ಸಾಮಾಜಿಕ ಅಭ್ಯುದಯಕ್ಕೆ ಬೇಕಾಗಿರುವಂಥ ಸಾಮಾಜಿಕ ಸಂಪನ್ಮೂಲಗಳಾಗಬೇಕು ಅನ್ನುವಂಥ ತತ್ವವನ್ನು ಕೂಡ ದಾಟಿಸ್ತವೆ. ಆ ಮಾಧುರ್ಯದಲ್ಲಿ, ಆ ಗೀತೆಗಳ ಮಾಧುರ್ಯದಲ್ಲಿ ಈ ತತ್ವಗಳು

ಅದರಲ್ಲಿ ನನಗೆ ತುಂಬಾ ಇಷ್ಟವಾದಂತ ಮತ್ತೊಂದು ಹಾಡು ಯಾವುದಂದ್ರೆ, ಬಾನಿನ ಅಂಚಿಂದ ಬಂದೆ ಬಳಿ ನಿಂದೆ, ಬೆಳಕನ್ನು ಚೆಲ್ಲುತ್ತಾ ಉದಯ ರಾಗ ಹಾಡುತ್ತಿರುವೆ ಅನ್ನುವಂಥದ್ದು. ಅಂದ್ರೆ ಇಡೀ ಪ್ರಕೃತಿ ಎರಡು ಮನಸ್ಸುಗಳನ್ನ ಗ್ರಹಿಸುವ ರೀತಿಯನ್ನ ಇಲ್ಲಿಯ ಸಾಲುಗಳು ಅತ್ಯಂತ ಆಪ್ತವಾಗಿ ಚಿತ್ರಿಸ್ತವೆ. ಅಂದ್ರೆ ಆ ಪ್ರಕೃತಿಯ ಎಲಿಮೆಂಟ್ಗಳನ್ನೇ ಬಳಸಿ ಜಿ ಉದಯ್ ಶಂಕರ್ ಅವರು ಗೀತೆಗಳನ್ನ ರಚಿಸಿದ್ದಾರೆ. ಹೆಜ್ಜೆ ಇಡಲು ನಿನ್ನ ಗೆಜ್ಜೆ ನಗಲು, ನಾದ ಕೇಳಿ ಹೂವು ಮೊಗ್ಗಾಗಿದೆ, ಹೂವು ನಗಲು ಅದರ ಜೇನ ಒಡಲು ಕಣ್ಣು ತುಂಬಿ ಅಲ್ಲಿ ಹಾರಾಡಿದೆ, ಬೆಳಕು ಮೂಡುತ್ತಿದೆ ಸೊಗಸು ಕಾಣುತ್ತಿದೆ.

ವಿವಾಹಿತರು ಬದುಕನ್ನು ಹೇಗೆ ಕಂಡುಕೊಳ್ಳಬೇಕು, ದಾಂಪತ್ಯವನ್ನು ಹೇಗೆ ಗ್ರಹಿಸಬೇಕು, ಪ್ರೀತಿ ಪ್ರೇಮದ ಆಶಯವನ್ನು ತಮ್ಮೊಳಗೆ ಜೀವಂತವಾಗಿರಿಸಿಕೊಳ್ತಾ ಮನುಷ್ಯ ಧರ್ಮವನ್ನು ಎತ್ತಿ ಹಿಡಿಯುವಂಥ ಸಂಪನ್ಮೂಲಗಳಾಗಿ ಹೇಗೆ ಬದಲಾಗಬೇಕು ಅನ್ನುವಂಥ ಆಲೋಚನಾ ಕ್ರಮವನ್ನು ಇಡೀ ಸಿನಿಮಾದ ಕಥೆ ದಾಟಿಸುವ ಹಾಗೆ ಇಲ್ಲಿ ಗೀತೆಗಳು ಕೂಡ ದಾಟಿಸ್ತವೆ. ನನಗೆ ಆ ಕಾರಣಕ್ಕಾಗಿಯೇ ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ಅನ್ನುವಂಥ ಮತ್ತೊಂದು ಹಾಡು ಕೂಡ ನನಗೆ ವಿಶೇಷ ಅಂತ ಅನಿಸುತ್ತೆ. ಅಲ್ಲದೆ ಶ್ರಾವಣ ಮಾಸ ಬಂದಾಗ ಅನ್ನುವಂಥದ್ದು ಇನ್ನೊಂದು ಹಾಡು ಕೂಡ ಇವತ್ತಿಗೂ ಕೂಡ ಸಮಕಾಲೀನ ಅಂದರೆ ಕಂಟೆಂಪರರಿ ಸಿಗ್ನಿಫಿಕೆನ್ಸ್ನ ಜೊತೆಗಿರುವಂಥ ಹಾಡು ಅಂತ ಅನಿಸುತ್ತೆ ನನಗೆ. ರಾಜ್ಕುಮಾರ್ ಮತ್ತು ಶ್ರೀಕ್ಷೇತ್ರ ಧರ್ಮಸ್ಥಳ ಅಂದ ತಕ್ಷಣವೇ ನನಗೆ ನೆನಪಾಗೋದು ಶ್ರಾವಣ ಬಂತು ಸಿನಿಮಾ. ಹಾಗಾಗಿ ನನಗೆ ಈ ಸಿನಿಮಾ ಈ ಎಲ್ಲ ಕಾರಣಗಳಿಗಾಗಿ ಇಲ್ಲಿ ಇವತ್ತು ಚರ್ಚೆ ಮಾಡಿದಂಥ ಈ ಎಲ್ಲ ಕಾರಣಗಳಿಗಾಗಿ ಇವತ್ತಿಗೂ ಪ್ರಸ್ತುತ ಅಂತ ಅನಿಸುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಹತ್ವದ ಪ್ರಯೋಗಗಳ ಬಗ್ಗೆ ಚರ್ಚಿಸೋಣ. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳನ್ನ ಕೇಳೋಣ. ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಜಯಂತ ಕಾಯ್ಕಿನಿಯವರ ರಚನೆ, ಮೀನೊಂದು ಮಿಂಚಿ ಓಡಾಡಿದೆ.

ಇದುವರೆಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಕೇಳುಗರೆ, ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳನ್ನು ಕೇಳೋಣ. ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಜಯಂತ ಕಾಯ್ಕಿನಿಯವರ ರಚನೆ, ಮೀನೊಂದು ಮಿಂಚಿ ಓಡಾಡಿ.

ಇದುವರೆಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ